ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಂಕಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 15ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 6ನೇ ತಾರೀಕು ಸೋಮವಾರ. ಈಗ ಸಮಯ 5:56:49. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶುಭ ನುಡಿ. ಔಷಧವನ್ನು ನೀಡಿ ರೋಗವನ್ನು ಪರಿಹಾರ ಮಾಡುವಂತೆ ಮಕ್ಕಳಿಗೆ ಇಷ್ಟವಿಲ್ಲದಿದ್ದರೂ ಅವರಿಗೆ ಪ್ರಯತ್ನಪೂರ್ವಕ ವಿದ್ಯಾಭ್ಯಾಸ ಮಾಡಿಸಿ ನಯನೀತಿಗಳನ್ನು ಕಲಿಸಿಕೊಡಬೇಕು, ಹೀಗೆಂದಿದೆ ಹರಿಹರ ಸುಭಾಷಿತ. ಶುಭನುಡಿ ಆಲಿಸಿದಿರಿ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ.

ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಓ. ಚಿತ್ರಗೀತೆಗಳು ನಮ್ಮ ನಿಲಯದಿಂದ 8:35. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:30 ಚಿತ್ರಚಿತ್ತಾರ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಾನ ಭಜಾನ 10:30, 11:00 ಗಾನ ಡಂಗೂರ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ. ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಆರ್ಕಾಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಆರ್ಕಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಸೂರ್ಯಘರ್ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. ಪ್ರಚಲಿತ 1:30. 12:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ, 3:00 ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹ ಪ್ರಸಾರ ಮುಂಬೈ ಕೇಂದ್ರದಿಂದ. 4:00 ಕನ್ನಡ ಭಕ್ತಿಗೀತೆಗಳನ್ನು ಕೇಳುವಿರಿ. 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನೀನಾದ. 5:00 ಮಹಿಳಾ ಲೋಕ, ವಿವಿಧ ಕಲಾವಿದರಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. ಇಂದು 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ. ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ 6:00. 6:30 ಜಿಲ್ಲಾ ವಾರ್ತಾಪತ್ರ. ಇಂದು 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಂದು 7:20 ಸುದ್ದಿ ಚಂಪೆ. ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್, ಕುಶಾಲನಗರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್.

ಇಂದು ಸಂಜೆ 7:45 ಭಾವಗೀತೆಗಳು, ರಾತ್ರಿ 8:00 ವಾಟ್ಸಪ್ ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಿರಿಗಂಧ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದಿಂದ ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳು ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸ್ತಾರೆ ತಿಮ್ಮಪ್ಪ ಹೆಚ್ ಗೌಡ.

ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷ ರಾಮಚಂದ್ರ ಅವರ ಪರಿಚಯ. ಇವರನ್ನ ಪರಿಚಯಿಸುತ್ತಾರೆ ಆಶಾ. ರಾತ್ರಿ 10 ಗಂಟೆಗೆ ವನಿತಾ ವಿಹಾರದ ನಂತರ 10:30ಕ್ಕೆ ಸುಮಧುರ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಗೀತಾ ಚಂದ್ರಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:05 ವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವಂದಿಪೇ ನಿನಗೆ ಗಣನಾಥ. ಮೊದಲು ವಂದಿಪೇ ನಿನಗೆ ಗಣನಾಥ. ಶ್ರೀಪಾದರಾಯರ ರಚನೆ, ಪರಮೇಶ್ವರ ಹೆಗ್ಡೆ ಅವರ ಧ್ವನಿಯಲ್ಲಿ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಉದಯರಾಗ ಕಾರ್ಯಕ್ರಮ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ.
1: ಬದಲಾವಣೆ ಜಗದ ನಿಯಮ ಎಂಬ ಮಾತಿದೆ. ಕಾಲಕ್ರಮೇಣ ಪ್ರಕೃತಿ, ಸಮಾಜ ಮತ್ತು ತಂತ್ರಜ್ಞಾನ ಬದಲಾಗುವಂತೆ ಮನುಷ್ಯನ ಜೀವನ ಶೈಲಿ ಮತ್ತು ಚಿಂತನೆಗಳು ಸಹ ಬದಲಾಗುವುದು ಅನಿವಾರ್ಯ. ಪ್ರಸ್ತುತ ನಾವು ಬದುಕುತ್ತಿರುವ ಕಾಲಘಟ್ಟವು ಅತ್ಯಂತ ವೇಗವಾಗಿ ಚಲಿಸುತ್ತಿದೆ. ಹಳೆಯ ನಂಬಿಕೆಗಳು, ರೂಢಿಗಳು ಮತ್ತು ಬದುಕುವ ವಿಧಾನಗಳು ಇಂದಿನ ಹೊಸ ಸವಾಲುಗಳನ್ನು ಎದುರಿಸಲು ಸಾಕಾಗುತ್ತಿಲ್ಲ. ಹೀಗಾಗಿ ಬದುಕಿನ ಈ ಹಂತದಲ್ಲಿ ನಾವು ನಮ್ಮನ್ನು ಕಾಲಕ್ಕೆ ತಕ್ಕಂತೆ ಒಗ್ಗಿಸಿಕೊಳ್ಳುವುದು ಕೇವಲ ಆಯ್ಕೆಯಲ್ಲ, ಅದೊಂದು ಬದುಕಿನ ಅಗತ್ಯವಾಗಿದೆ. ನಾವು ಪ್ರಮುಖವಾಗಿ ಬದಲಾಗಬೇಕಾದ ಕ್ಷೇತ್ರಗಳು ಮತ್ತು ಅಗತ್ಯಗಳೆಂದರೆ, ಮೊದಲನೆಯದು ಮಾನಸಿಕ ಮತ್ತು ಭಾವನಾತ್ಮಕ ದೃಷ್ಟಿಕೋನವನ್ನು ಉತ್ತಮಪಡಿಸಿಕೊಳ್ಳುವುದು. ಹಿಂದಿನ ಕಾಲದ ಬದುಕಿಗೂ ಇಂದಿನ ಬದುಕಿಗೂ ಇರುವ ದೊಡ್ಡ ವ್ಯತ್ಯಾಸವೆಂದರೆ ಒತ್ತಡ. ನಾವು ನಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ನೋಡುವ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಬೇಕಾದುದು ಅತ್ಯಂತ ಅವಶ್ಯಕ. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಖಿನ್ನತೆ, ಆತಂಕ ಅಥವಾ ಮಾನಸಿಕ ಆಯಾಸವಿದ್ದಾಗ ಮುಕ್ತವಾಗಿ ಮಾತನಾಡುವ ಮತ್ತು ಅಗತ್ಯವಿದ್ದಾಗ ತಜ್ಞರ ಸಹಾಯ ಪಡೆಯುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ನಿರೀಕ್ಷೆಗಳು ಹುಸಿಯಾದಾಗ ಕುಸಿದು ಬೀಳುವ ಬದಲು ಆ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಮುಂದೆ ಸಾಗುವ ಗ್ರೋತ್ ಮೈಂಡ್ಸೆಟ್ ಅಳವಡಿಸಿಕೊಳ್ಳುವುದು ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಅತ್ಯಗತ್ಯ. ಎರಡನೇ ಅಂಶವೆಂದರೆ ತಂತ್ರಜ್ಞಾನದ ಸಮತೋಲಿತ ಸದ್ಬಳಕೆಯನ್ನು ಮಾಡಿಕೊಳ್ಳುವುದು. ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ನಮ್ಮ ಬದುಕನ್ನು ಆಳುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ಅಭ್ಯಾಸಗಳು ಗಣನೀಯವಾಗಿ ಬದಲಾಗಬೇಕಿದೆ. ಸ್ಮಾರ್ಟ್ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳು ನಮ್ಮ ಅಮೂಲ್ಯ ಸಮಯವನ್ನು ಕದಿಯುತ್ತಿವೆ. ತಂತ್ರಜ್ಞಾನವನ್ನು ನಮ್ಮ ಅಭಿವೃದ್ಧಿಗೆ ಸಾಧನವಾಗಿ ಬಳಸಬೇಕೇ ವಿನಃ ಅದು ನಮ್ಮನ್ನು ಆಳಲು ಬಿಡಬಾರದು. ಮೂರನೆಯ ಅಂಶವೆಂದರೆ ಜೀವನ ಶೈಲಿ ಮತ್ತು ಆರೋಗ್ಯದಲ್ಲಿನ ಮಾರ್ಪಾಡುಗಳು. ಆಧುನಿಕತೆಯ ಭರಾಟೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿದ್ದೇವೆ, ಇದು ಆಗಬಾರದು. ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು. ಫಾಸ್ಟ್ ಫುಡ್ ಮತ್ತು ಸಂಸ್ಕರಿಸಿದ ಆಹಾರಗಳ ಮೋಹದಿಂದ ಹೊರಬಂದು ನಮ್ಮ ಹಿರಿಯರು ಪಾಲಿಸುತ್ತಿದ್ದ ನೈಸರ್ಗಿಕ ಹಾಗೂ ಪೌಷ್ಟಿಕ ಆಹಾರ ಪದ್ಧತಿಯತ್ತ ನಾವು ಮರಳಬೇಕು. ದೈಹಿಕ ಚಟುವಟಿಕೆಯನ್ನು ನಾವು ರೂಢಿಸಿಕೊಳ್ಳಬೇಕು. ನಾಲ್ಕನೆಯ ಅಂಶ, ಮಾನವೀಯ ಸಂಬಂಧಗಳು ಮತ್ತು ಮೌಲ್ಯಗಳ ಮರುಸ್ಥಾಪನೆಯನ್ನು ಕೈಗೊಳ್ಳುವುದು. ವರ್ಚುಯಲ್ ಪ್ರಪಂಚದಲ್ಲಿ ಕಳೆದು ಹೋಗಿರುವ ನಾವು ನೈಜ ಪ್ರಪಂಚದ ಸಂಬಂಧಗಳನ್ನು ಮರುಜೋಡಿಸಬೇಕಿದೆ. ಸಾಮಾಜಿಕ ಜಾಲತಾಣಗಳ ಲೈಕ್ಸ್ಗಳಿಗಿಂತ ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗುವ ನೈಜ ಒಡನಾಟ ಮುಖ್ಯ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೊಬೈಲ್ ಇಲ್ಲದೆ ಕಳೆಯುವ ಗುಣಮಟ್ಟದ ಸಮಯ, ಕ್ವಾಲಿಟಿ ಟೈಮ್, ಬಹಳ ಮುಖ್ಯ. ಸಹಾನುಭೂತಿ ಮತ್ತು ತಾಳ್ಮೆಯನ್ನು ಅಳವಡಿಸಿಕೊಳ್ಳುವುದು. ಎಲ್ಲರೂ ತಮ್ಮದೇ ಆದ ಓಟದಲ್ಲಿರುವ ಈ ಸಮಾಜದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಸಹನೆ ಮತ್ತು ಪ್ರೀತಿ ತೋರುವುದು ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅವಶ್ಯಕವಾಗಿದೆ. ಐದನೆಯ ಅಂಶವಾಗಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಎಂದರೆ ಆರ್ಥಿಕ ಶಿಸ್ತು ಮತ್ತು ವಾಸ್ತವಿಕತೆ.

0: ಹಣಕಾಸಿನ ವಿಚಾರದಲ್ಲಿ ಇಂದಿನ ತಲೆಮಾರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾದ ಕಾಲಘಟ್ಟವಿದು. ಕೇವಲ ಹಣ ಗಳಿಸುವುದಷ್ಟೇ ಅಲ್ಲ, ಉಳಿತಾಯ, ಬಜೆಟ್ ನಿರ್ವಹಣೆ ಮತ್ತು ದೀರ್ಘಾವಧಿಯ ಹೂಡಿಕೆಯ ಅಂದರೆ ವಿಮೆ, ನಿವೃತ್ತಿ ಯೋಜನೆ ಮುಂತಾದ ಯೋಜನೆಗಳು, ಇವುಗಳೆಲ್ಲದರ ಅರಿವು ಪ್ರತಿಯೊಬ್ಬರಿಗೂ ಸಹ ಇರಲೇಬೇಕು. ಆರನೇ ಅಂಶ ಎಂದರೆ ಪರಿಸರ ಪ್ರಜ್ಞೆ ಮತ್ತು ಜವಾಬ್ದಾರಿಯನ್ನು ರೂಢಿಸಿಕೊಳ್ಳುವುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸುವುದು, ನೀರಿನ ಮಿತವಾದ ಬಳಕೆ ಮತ್ತು ನಿಸರ್ಗಕ್ಕೆ ಪೂರಕವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡಬಹುದಾದ ಅತೀ ದೊಡ್ಡ ಉಪಕಾರ. ಸ್ನೇಹಿತರೆ, ಒಟ್ಟಾರೆ ಹೇಳಬೇಕೆಂದರೆ ಬದಲಾವಣೆ ಎಂದರೆ ನಮ್ಮ ಮೂಲ ಸ್ವರೂಪವನ್ನು ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ, ಬದಲಾಗಿ ಕಾಲದೊಂದಿಗೆ ನಮ್ಮನ್ನು ನಾವು ಇನ್ನಷ್ಟು ಉತ್ತಮವಾಗಿ ಪ್ರಬುದ್ಧವಾಗಿ ರೂಪಿಸಿಕೊಳ್ಳುವುದು. ಹರಿಯುವ ನೀರು ಮಾತ್ರ ಶುದ್ಧವಾಗಿರುತ್ತದೆ, ನಿಂತ ನೀರು ಮಲಿನವಾಗುತ್ತದೆ ಎಂಬ ನುಡಿಯನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಹಾಗೆಯೇ ಬದುಕಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಹಳೆಯ ಹಠಗಳನ್ನು ಬಿಟ್ಟು ಹೊಸತನಕ್ಕೆ, ವಾಸ್ತವಕ್ಕೆ ತೆರೆದುಕೊಳ್ಳುವ ಮೂಲಕ ನಾವು ನೆಮ್ಮದಿಯ, ಅರ್ಥಪೂರ್ಣವಾದ ಹಾಗೂ ಯಶಸ್ವಿ ಜೀವನವನ್ನು ಕಟ್ಟಿಕೊಳ್ಳಬಹುದು.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:35:37. ರೈತರಿಗೆ ಸಲಹೆ.
3: 2026-27 ಸಾಲಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಮಂಜೂರಾತಿ ನೀಡಿದೆ. ಬರ, ನೆರೆ ಅಥವಾ ಪ್ರವಾಹಗಳಿಂದ ಬೆಳೆ ಹಾನಿ ಉಂಟಾದಾಗ ಬೆಳೆ ವಿಮೆಗೆ ನೋಂದಾಯಿಸಿದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡೋದು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ರೈತರ ವಿಮಾ ಕಂತನ್ನು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಮುಂಗಾರು ಹಂಗಾಮಿಗೆ ವಿಮಾ ಮೊತ್ತದ 2% ಅಂತ ಪರಿಗಣಿಸಲಾಗಿದೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈ 2026-27 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದಂಥ ಬೆಳೆಗಳಿಗೆ ಇಚ್ಛೆ ಇರುವಂತಹ ಬೆಳೆ ಸಾಲ ಪಡೆದೇ ಇರುವಂತಹ ಮತ್ತು ಪಡ್ಕೊಂಡಿರುವಂತಹ ರೈತರು ಇದರ ಪ್ರಯೋಜನವನ್ನು ಪಡಿಬಹುದು ಮತ್ತು ಈ ವಿಮಾ ಯೋಜನೆಗೆ ನೋಂದಾಯಿಸಬಹುದು. ಬೆಳೆ ಸಾಲ ಪಡೆದೇ ಇರುವಂತಹ ರೈತರು ಅರ್ಜಿ ಜೊತೆಯಲ್ಲಿ ಭೂಮಿಯನ್ನು ಹೊಂದಿರೋದಕ್ಕೆ ದಾಖಲೆಯನ್ನು ಸಲ್ಲಿಸಬೇಕಾಗತ್ತೆ, ಅಂದರೆ ಪಹಣಿಯನ್ನು. ಇದ್ರ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಮತ್ತು ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಬೇಕಾಗತ್ತೆ. ಬಿತ್ತನೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದು, ಹಾಗೆಯೇ ಮಧ್ಯಂತರ ಬೆಳೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡಿರ್ತೀವಿ ಆದರೆ ಬೆಳೆ ಬೆಳೀತಾ ಇದ್ದಾಗ ಮಳೆ ಬರದಲೆ ಬೆಳೆ ಕೈಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ, ಹಾಗೆಯೇ ಕೆಲವೊಂದು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪ ಅಂದರೆ ಕೆಲವೊಂದು ಗೊತ್ತಾದಂಥ ಸ್ಥಳಗಳಲ್ಲಿ ಮಾತ್ರ ಪ್ರಕೃತಿ ವಿಕೋಪ ಆದಾಗ, ಜೊತೆಗೆ ಈ ಕೊಯ್ಲಿನೋತ್ತರ ಬೆಳೆ ನಷ್ಟ, ನಾವು ಬೆಳೆ ಕೊಯ್ಲಾದ ಮೇಲೆ ಬೆಳೆಯನ್ನು ಜಮೀನಿನಲ್ಲೇ ಬಿಟ್ಟಾಗ ಆಗುವಂತಹ ನಷ್ಟವನ್ನು ಕೂಡ ಈ ವಿಮೆಗೆ ಪರಿಗಣಿಸಲಾಗುತ್ತೆ. 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಾಗೆ ಇಂಡಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಬೆಳೆ ವಿಮೆ ಕಾರ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ರಾಷ್ಟ್ರೀಕೃತ ಬ್ಯಾಂಕು, ಗ್ರಾಮವನ್ ಕೇಂದ್ರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಸಲ್ಲಿಸಿ ನೋಂದಾಯಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿವರಗಳು ಹೀಗಿದ್ದಾವೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನೀರಾವರಿ ಭತ್ತಕ್ಕೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 1,08,600 ರೂಪಾಯಿ ಆಗಿರುತ್ತೆ. ವಿಮಾ ಮೊತ್ತ ಪ್ರತಿ ಎಕರೆಗೆ 43,950 ರೂಪಾಯಿ ಆಗಿರುತ್ತೆ. ಇದರ 2%ನ್ನು ರೈತರು ಪಾವತಿಸಬೇಕಾಗತ್ತೆ. ಇದು ಪ್ರತಿ ಹೆಕ್ಟೇರ್ಗಾದರೆ ಅಂದರೆ 2.5 ಎಕರೆಗೆ 2,172 ಆಗುತ್ತೆ. ಇನ್ನು ಪ್ರತಿ ಎಕರೆಗಾದರೆ 879 ಆಗುತ್ತೆ.

ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ ತಿಂಗಳ 14ನೇ ತಾರೀಕು. ಮಳೆಯಾಶ್ರಿತ ಭತ್ತಕ್ಕಾದರೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75,600 ರೂಪಾಯಿ ಆಗಿರುತ್ತೆ. ಪ್ರತಿ ಎಕರೆಗೆ 30,595 ರೂಪಾಯಿ ಆಗಿರುತ್ತೆ. ಇದರ 2% ರೈತರ ಪಾಲಿನ ವಿಮಾ ಕಂತಾಗಿರುತ್ತೆ. ಅದು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,512 ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 612 ರೂಪಾಯಿ ಆಗಿರುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ ತಿಂಗಳ 14ನೇ ತಾರೀಕು. ಮಳೆಯಾಶ್ರಿತ ಮುಸ್ಕಿನಜೋಳವನ್ನು ಕೂಡ ಅಧಿಸೂಚನೆ ಮಾಡಲಾಗಿದೆ. ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 67,500 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 27,317 ರೂಪಾಯಿ ಆಗಿರುತ್ತೆ. ಇನ್ನು ರೈತರ ಪಾಲಿನ ವಿಮಾ ಕಂತು 2%. ಇದನ್ನು ರೂಪಾಯಿಗಳಲ್ಲಿ ಹೇಳೋದಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,350 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 546 ರೂಪಾಯಿ ಆಗಿರುತ್ತೆ. ಈ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ

0: ಹನ್ನೆರಡು ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 612 ರೂಪಾಯಿ ಆಗಿರುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ ತಿಂಗಳ 14ನೇ ತಾರೀಕು. ಮಳೆಯಾಶ್ರಿತ ಮುಸ್ಕಿನ ಜೋಳವನ್ನು ಕೂಡ ಅಧಿಸೂಚನೆ ಮಾಡಲಾಗಿದೆ. ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 67,500 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 27,317 ರೂಪಾಯಿ ಆಗಿರುತ್ತೆ. ಇನ್ನು ರೈತರ ಪಾಲಿನ ಶೇಕಡ ವಿಮಾ ಕಂತು ಶೇಕಡ 2ರಷ್ಟು ಆಗಿರುತ್ತೆ. ಇದನ್ನು ರೂಪಾಯಿಗಳಲ್ಲಿ ಹೇಳೋದಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,350 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 546 ರೂಪಾಯಿ ಆಗಿರುತ್ತೆ. ಈ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಜುಲೈ ತಿಂಗಳ 31 ಆಗಿರುತ್ತೆ. ರೈತರು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂರಕ್ಷಣೆ ತಂತ್ರಾಂಶದಲ್ಲಿ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಹಾಗೆಯೇ ತಾಲೂಕು ಮಟ್ಟದಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡ್ಕೋಬಹುದು. ಹಾಗೆಯೇ ರೈತರ ಸಹಾಯವಾಣಿ 1800453553 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಮಡಿಕೇರಿಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಇದೆ, ಇಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ FM 103.1 MHz.

0: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಪ್ರಕಟಣೆಗಳು. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಡಿಕೇರಿ, ಕೊಡಗು ಜಿಲ್ಲೆ. ಇವರ ಪ್ರಕಟಣೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 2026-27 ಸಾಲಿಗೆ ಇಲಾಖೆ ಯೋಜನೆಗಳಾದ ಶುಲ್ಕ ಮರುಪಾವತಿ, ವಿವಾಹ ಪ್ರೋತ್ಸಾಹಧನ, ಆರೈಕೆದಾರರ ಭತ್ಯೆ ಮತ್ತು ನಿರಾಮಯ ಯೋಜನೆಗಳಿಗೆ ಅರ್ಹ ವಿಕಲಚೇತನರಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಎಲ್ಲಾ ದಾಖಲಾತಿಗಳೊಂದಿಗೆ ದಿನಾಂಕ 31-8-2026 ಒಳಗಾಗಿ ಕಚೇರಿಗೆ ಅಥವಾ ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲೆಯ ಗ್ರಾಮ ಪಂಚಾಯತ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ವಿಆರ್ಡಬ್ಲ್ಯೂ ಹಾಗೂ ತಾಲೂಕು ಪಂಚಾಯತ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಂಆರ್ಡಬ್ಲ್ಯೂಗಳು ಇವರನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 295-829, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 295-829, ಎಸ್ಟಿಡಿ ಕೋಡ್ 08272 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಗೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ಒಬ್ಬರಿಗೆ ನಿರಂತರವಾಗಿ ಏನೋ ಹಿಂಬಾಲಿಸ್ತಾ ಇದ್ದಾರೆ ಅನ್ಕೋಣ, ಫೋನ್ ಮಾಡ್ತಿರ್ತಾರೆ, ಆನ್ಲೈನ್ನಲ್ಲಿ ಏನೋ ಒಂದು ಸಮಸ್ಯೆ ಕೊಡ್ತಿದ್ದಾರೆ, ಆವಾಗ ಏನು ಮಾಡೋದು ಅಂತಂಥೇಳಿ ಒಂದು ಸಮಸ್ಯೆ ಆಗುತ್ತೆ. ಕಾನೂನು ಪ್ರಕಾರ ಇದು ಅಪರಾಧ ಆಗುತ್ತಾ? ಆ ಟೈಮಲ್ಲಿ ಆ ವ್ಯಕ್ತಿ ಏನು ಮಾಡಬೇಕು?
2: ಹೌದು, ಇದು ಬಹಳ ದೊಡ್ಡ ಅಪರಾಧವೇ. ಅಪರಾಧ ಅಂದರೆ ಇದನ್ನು ನಾವು ಕಾನೂನಲ್ಲಿ ಸ್ಟಾಕಿಂಗ್ ಅಂತ ಹೇಳ್ತೇವೆ. ಅಂದರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 88 ಅಡಿಯಲ್ಲಿ ಇದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಕಂಡುಬರ್ತದೆ. ನಿರಂತರವಾಗಿ ಒಬ್ಬರು ಒಂದು ವ್ಯಕ್ತಿಯನ್ನು ಹಿಂಬಾಲಿಸುವಂಥದ್ದು, ಆಕೆ ಅಥವಾ ಆತನ ಒಪ್ಪಿಗೆ ಇಲ್ಲದೆ ಪದೇ ಪದೇ ಫೋನ್ ಕಾಲ್ಗಳನ್ನು ಮಾಡುವಂಥದ್ದಾಗಲಿ, ಮೆಸೇಜ್ಗಳನ್ನು ಮಾಡುವಂಥದ್ದಾಗಲಿ, ಅಥವಾ ನಿಮ್ಮ ಚಲನವಲನ, ಮನೆ, ಕೆಲಸದ ಸ್ಥಳಗಳನ್ನು ಅನಗತ್ಯವಾಗಿ ಗಮನಿಸುವಂಥದ್ದು, ಬೇಡ ಅಂತ ಹೇಳಿದರೂ ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನಿಸುವಂಥದ್ದು, ಈ ರೀತಿಯ ಎಲ್ಲ ಒಂದು ವ್ಯಕ್ತಿಯ
1: ಸ್ವಾತಂತ್ರ್ಯಕ್ಕೆ
2: ಧಕ್ಕೆ ಬರುವಂತ ಕೆಲಸಗಳನ್ನ ನಾವು ಸ್ಟಾಕಿಂಗ್ ಅಂತ
1: ಹೇಳುವಂತದ್ದು.
2: ನೋಡಿ, ಸಿಕ್ಕಿ ಬಿದ್ದರೆ ಒಂದು ಸುಮಾರು 3 ವರ್ಷದವರೆಗಿನ ಜೈಲು ಮತ್ತೆ ದಂಡ, ಜೈಲು ವಾಸ ಮತ್ತೆ ದಂಡ ಇದೆ. ಅದೇ ರೀತಿ ಅಪರಾಧ ಹೆಚ್ಚಾಗಿ ಮತ್ತೆ ಮತ್ತೆ ಪುನರಾವರ್ತಿಸಿದ್ರೆ 5 ವರ್ಷದ ಜೈಲು ವಾಸ ಮತ್ತೆ ದಂಡವನ್ನು ವಿಧಿಸಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ.
1: ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಏನು ಕ್ರಮ ವಹಿಸಬೇಕಾಗುತ್ತೆ?
2: ತಕ್ಷಣಕ್ಕೆ, ಈಗ ಯಾಕಂದ್ರೆ ಈ ರೀತಿಯ ಅಪರಾಧಗಳನ್ನು ಹೆಚ್ಚಾಗಿ ಈಗ ನೋಡ್ತಾ ಇರುವಂತದ್ದು ನಾವು ಮಹಿಳೆಯರ ಮೇಲೆ ಆಗುವಂತಹ ಈ ದೌರ್ಜನ್ಯದ ಪ್ರಕರಣಗಳಲ್ಲಿ ಏನ್ ಮಾಡಬೇಕು ಅಂದ್ರೆ, ಈ ರೀತಿಯ ಮೆಸೇಜ್ಗಳು ಬಂದ್ರೆ ನಿಮಗೆ, ಅಥವಾ ಯಾವುದೇ ದೂರವಾಣಿ ಕರೆಗಳು ಬಂದ್ರೆ, ಅದಕ್ಕೆ ಕರೆಗೆ ಸಂಬಂಧಂತ ದಾಖಲೆಗಳು, ಕಾಲ್ ರೆಕಾರ್ಡ್ಸ್, ಅಥವಾ ನಿಮ್ಮ ಈಗಿನ ಆನ್ಲೈನ್ ಫೋನ್ಗಳಿವೆ ಅದರಲ್ಲಿ ಸ್ಕ್ರೀನ್ ಶಾಟ್ಗಳನ್ನು ತೆಗೆದಿಟ್ಟು ಅವುಗಳನ್ನು ಜೋಪಾನ ಮಾಡಿ, ಯಾಕಂದ್ರೆ ಇವುಗಳು ಸಾಕ್ಷಿ ಆಗಿರುತ್ತವೆ, ಎಲ್ಲ ಡಿಜಿಟಲ್ ಸಾಕ್ಷ್ಯಗಳು ಇವೆಲ್ಲ. ತಕ್ಷಣವಾಗಿ ತೀರಾ ತಡ ಮಾಡದೆ ತಕ್ಷಣದಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿ, ಲಿಖಿತ ದೂರನ್ನು ನೀಡಿ, ಮತ್ತೆ ಎಲ್ಲದ ಸಾಕ್ಷ್ಯಗಳನ್ನು ನೀಡಿ FIR ಅನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ. ಪೊಲೀಸರು ನಿರ್ಲಕ್ಷ್ಯ ತೋರಿಸಿದರೆ ಮಹಿಳಾ ಆಯೋಗಕ್ಕೆ 181 ಹೆಲ್ಪ್ಲೈನ್ ಮೂಲಕ ಕೂಡ ಕರೆ ಮಾಡಿ ತೋರಿಸಬಹುದು. ಆದರೆ ಇಂಥ ಪ್ರಕರಣಗಳಲ್ಲಿ ಯಾವುದೇ ಪೊಲೀಸ್ ಠಾಣೆ ಕೂಡ ನಿರ್ಲಕ್ಷ್ಯ ತೋರಿಸುವುದಿಲ್ಲ, ತಕ್ಷಣಕ್ಕೆ FIR ದಾಖಲಿಸ್ತಾರೆ ಮತ್ತು ಮುಂದಿನ ಕಾನೂನು ಕ್ರಮಗಳನ್ನು ಪೊಲೀಸರು ಕೈಗೊಳ್ಳುತ್ತಾರೆ. ನ್ಯಾಯಾಲಯದ ಮೂಲಕ ರಿಸ್ಟ್ರೈನಿಂಗ್ ಆರ್ಡರ್, ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಸಂಪರ್ಕಿಸದಂತೆ ತಡೆ ಆದೇಶ ಕೂಡ ಕೇಳಲಿಕ್ಕೆ ಹೋದ ಅವಕಾಶ ಇದೆ. ಆದರೆ ಸುಲಭದ ದಾರಿ ಏನಂದರೆ, ಎಲ್ಲ ದಾಖಲೆಗಳನ್ನು ಜೋಪಾನ ಮಾಡಿ ಆ ದಾಖಲೆಗಳ ಸಮೇತ ನೀವು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುವಂಥದ್ದೇ ಸೂಕ್ತ ಆಗಿರುವಂಥ ಇದಕ್ಕೆ ಪರಿಹಾರ
1: ಆಗತ್ತಲ್ಲ. ಹಾಗಾಗಿ ಯಾರೇ ತೊಂದರೆ ಕೊಡ್ತಾ ಇದ್ರೆ ಅದನ್ನು ನಿರ್ಲಕ್ಷ್ಯ ಕೂಡ ಮಾಡಬಾರದು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಫೋಟೋ ಗೀಟೋ ಎಲ್ಲ ತಗೊಂಡು ಅದನ್ನು ಬ್ಲಾಕ್ ಮೇಲ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಹರಿಬಿಡ್ತಾರೆ, ಅದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ.
2: ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾಗುವ ಮೊದಲು ತಕ್ಷಣ ಕ್ರಮ ಕೈಗೊಳ್ಳುವುದೇ ಇದಕ್ಕೆ ಸೂಕ್ತ ಪರಿಹಾರ.
1: ಪರಿಹಾರ ಅಲ್ಲ, ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
2: ಧನ್ಯವಾದಗಳು.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪ್.

0: ಬಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 6:49:49.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಂಬರ್ 418 ಮಡಿಕೇರಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಮತ್ತು ಪರಿವರ್ತನಾ ಸಂಘ ನಿಯಮಿತ ಮೂರ್ನಾಡು. ಇದರ ಸಹಕಾರ ಭವನ ಸಭಾಂಗಣ ಸಭೆ ಸಮಾರಂಭಗಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಡಳಿತ ಮಂಡಳಿ ಕೋರಿದೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
7: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
1: ಕೇಳುಗರೆ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ, ನಡೆದು ಹೋಗುವವರನ್ನು ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.

ಕೇಳುಗರು, ಇಂದು ಬೆಳಗ್ಗೆ 8:30ಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ನಮ್ಮ ನಿಲಯದಿಂದ 9:30ಕ್ಕೆ ಚಿತ್ರಚಿತ್ತಾರ. 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಆರ್ಕಾಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಆರ್ಕಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:30ಕ್ಕೆ ನಮ್ಮ ನಿಲಯದಿಂದ ಪ್ರಚಲಿತ. ಸಂಜೆ 5:00ಗೆ ಮಹಿಳಾ ಲೋಕ, ವಿವಿಧ ಕಲಾವಿದರಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವಿರಿ ಕಾರ್ಯಕ್ರಮ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51ಕ್ಕೆ ಕೃಷಿ ರಂಗ. ಮೊದಲಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ರಾತ್ರಿ 8:00ಗೆ ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಸಿರಿಗಂಧ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಜನಪದ ವೈವಿಧ್ಯ, ಸಂಪ್ರದಾಯ ಹಾಡುಗಳು. ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 10:00ಗೆ ವನಿತಾ ವಿಹಾರದಲ್ಲಿ

ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: षु चतुर्षु दिनेषु गुजरातराज्यस्य कतिपयभागेषु हरियाणा पंजाब राजस्थानेषु च प्रावृत् स्थितिः सर्वथा अनुकूला वर्तते। विभागेनाद्य छत्तीसगढ़ मध्यप्रदेश राजस्थान कर्नाटक उत्तराखंड राज्येषु अतिवृष्टेः पूर्वानुमानं कृतम्। अपरतः आगामिषु द्वित्रिदिनेषु राष्ट्रीय राजधान्यां दिल्ल्यां उत्तर प्रदेशे पंजाबे चंडीगढ़ क्षेत्रे विकीर्ण रूपेण वृष्टिः संभाव्यते। विम्बल्डन टेनिस प्रतिस्पर्धायां गतरात्रौ सर्बिया देशस्य लब्ध प्रतिष्ठेन क्रीडकेन नोवाक जोकोविचेन रूस देशस्य रोमन सफ्यूलिनं पराजित्य पुरुषेकल क्रीडायाः प्रागुपान्त्य चक्रे स्थानं सुरक्षितम्। इतः परम् असौ फेलिक्स नगरे उत डेवी वोचेस इत्यनेन सह क्रीडां करिष्यति इति वार्ताः।
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:39.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಧನ ಸುದ್ದಿ. ಕೋಪಟಿ ಗ್ರಾಮದ ನಿವಾಸಿ ಶಿವಣ್ಣ ಕೆಎಸ್ ಅವರ ಪತ್ನಿ ಗೀತಾ ಅವರು ನಿನ್ನೆ ನಿಧನರಾದರು. 50 ವರ್ಷದ ತೊಟ್ಲುಕುಂಜಿ ಅಂಗನವಾಡಿ ಶಿಕ್ಷಕಿ ಗೀತಾ ಅವರ ಅಂತ್ಯಕ್ರಿಯೆ ಇಂದು 12 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಿದೆ. ಕುಶಾಲನಗರ ತಾಲೂಕು ಬಾಳಗೋಡು ಗ್ರಾಮ ರಸಲ್ಪುರ ನಿವಾಸಿ ಗೌಡ ಸಮಾಜದ ಸದಸ್ಯರಾದ ಬೆರಿಕೆಮನೆ ಮೊಣ್ಣಪ್ಪ ಚಾಮಿ ನಿನ್ನೆ ನಿಧನರಾದರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಯೊಳಗೆ ಕುಶಾಲನಗರ ಗೌಡ ರುದ್ರಭೂಮಿಯಲ್ಲಿ ನಡೆಯಿತು. ಅಭ್ಯತ್ ಮಂಗಲಕರ್ಣನ ಮಡಿಕೇರಿ ವಾಸಂಜ ಕಲ್ಮಾಡಂಡ ಪೌತಿ ಸುಗುಣ ಇಂಗಡ ಪುಣ್ಣು ಶೀಲಾ ನಿನಾಂದ ಮರಣಪಟ್ಟಿತು. ಇಂಗಡ ಆಖಿರ್ ಕಾರ್ಯ ಇಂದು ಮಧ್ಯಾಹ್ನ 2 ಗಂಟೆ ರಮೀದ ಮಡಿಕೇರಿಯ ಕೊಡವ ಸಮಾಜ ಕ್ಯಾಕೊಳಿತು ನಡಪ. ವಿರಾಜಪೇಟೆ ಕೆದಮಳೂರು ತೋರ ಗ್ರಾಮತರ ಕುಂಡಮಲೆ ಒಕ್ಕಡ ಪೌತಿ ಅಪ್ಪಣ ಇಂಗಡಮು ಕುಡಿಯರ ಬೆಳ್ಳಿಯಪ್ಪ ನಿನಾಂದ ಮರಣಪಟ್ಟಿತು. ಇಂಗಡ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನ 12 ಗಂಟೆರ ಒಳಿಲು ಸ್ವಗ್ರಹತ್ತು ನಡಪ. ಮೂಲತಃ ಮೂರ್ನಾಡು ಹೊದ್ದೂರು ಗ್ರಾಮತರ ಇಕ್ಕ ಬೆಂಗಳೂರು ವಾಸಂಜ ನೆರವಂಡ ಎಂ ಚೆಟ್ಟಿಯಪ್ಪ ಇಂಗ ಇಂದು ಪೊಳಂಜಿತಿಕ ಮರಣಪಟ್ಟಿತು. ಇಂಗಡ ಆಖಿರಿ ಕಾರ್ಯ ಇಂದು ಬೆಂಗಳೂರು ಸುಮನಹಳ್ಳಿ ಕ್ರಿಮಿನಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
0: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲ ಧಾರೆಯಾಗಿ ಭೂಮಿಯ ಸುರಿದ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ, ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 3 ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾ ಶರಣಬಸಪ್ಪ ಕೋಲ್ಕಾರ್.
2: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರೇರ್ ಗುಡ್ಡದ ಮೇಲೆ 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200 ರಿಂದ 200 ರವರೆಗೆ ಬದುಕಿದ್ದ ಮೋರೇರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂಥ ಸಮಾಧಿಗಳನ್ನು ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನು ಕತ್ತರಿಸಿ ಅವುಗಳನ್ನು ಜೋಡಿಸಿರುವ ರೀತಿ ಆಶ್ಚರ್ಯವನ್ನ ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿ ಕಲ್ಲಾಸರೆಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡುಬಂದಿವೆ. ಆದಿಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗಶಾಲೆಯಂತಿರುವ ಹಿರೇಬೆಣಕಲ್ ಮೋರೇರ್ ಗುಡ್ಡವನ್ನ ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
0: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ.

0: ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ಆಫ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಹವಾನಿಯಂತ್ರಕಗಳನ್ನು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲಾಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಆರ್ಎಸ್ ಹುಕ್ಕೇರಿಕರ್ ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನಾನು ನನ್ನ ಓದಿನೊಂದಿಗೆ ತಬ್ಲಾನು ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ವರ್ಷಗಳ ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ವರ್ಷದಿಂದ ನಾನು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಸರ್ ಅಲ್ಲಿ ನಾನು ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮ ಎಲ್ಲಾ ಫ್ರೀ ಟೈಮ್ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬ್ಲಾ ಪ್ರಾಕ್ಟೀಸ್ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬೋದು ಅನ್ನೋದು ನನ್ನ ಅಭಿಪ್ರಾಯ.
0: ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ

0: ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣುಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ರೇಡಿಯೋ ಸಮಯ 7:16:22.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 2255571.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th year ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
12: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. DC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ.

0: ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: or 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೋಮ್ಯಾಕ್, ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
3: At Kurk Institute of Technology, Ponnambette, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
1: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
2: ಮಡಿಕೇರಿಯ ಜಿಪಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಆಫರ್. ವಾಷಿಂಗ್ ಮಿಷಿನ್ಗಳು 11,500 ರುಪೀಸ್ ಹಾಗೂ 24-inch ಸ್ಮಾರ್ಟ್ ಟಿವಿ 8,500 ರುಪೀಸ್ ನಿಂದ ಆರಂಭ. ನಮ್ಮಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ಗಳಾದ IFB, LG, ವೋಲ್ಟಾಸ್, ಬಾಷ್ ಹಾಗೂ ಇಂಟೆಕ್ಸ್ನ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಮತ್ತು ಎಂಐನ ಮೊಬೈಲ್ ಆಕ್ಸೆಸರೀಸ್ ಮತ್ತು ಸ್ಮಾರ್ಟ್ ಟಿವಿಗಳು ಲಭ್ಯ. ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ನ ಹೋಮ್ ಅಪ್ಲಯನ್ಸಸ್ ಲಭ್ಯವಿದೆ. ಈ ಎಲ್ಲಾ ಪ್ರಾಡಕ್ಟ್ಗಳು ಆಫರ್ ಪ್ರೈಸ್ನಲ್ಲಿ. ಕೂಡಲೇ ಸಂಪರ್ಕಿಸಿ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಪೋಸಿಟ್ BSNL ಆಫೀಸ್, ಕೊಯ್ನೂರ್ ರೋಡ್, ಮಡಿಕೇರಿ. ಸುಳ್ಯದ ಕೆವಿಜಿ ಐಟಿಐನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾ ಅರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
7: ಆಕಾಶವಾಣಿ ಮಡಿಕೇರಿ. ಈಗ ಜಿಪಿ ರಾಜರತ್ನಂ ಅವರ ರಚನೆಯ ಒಂದು ಭಾವಗೀತೆ, ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ.

0: ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
4: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6-8 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
7: ಅಮೃತವಂತೆ ಪ್ರೇಮದ ಗಾನ,
6: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
7: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನೀಡಲಿ.
6: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
8: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನ ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮಗಾಗಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಶ್ರುತಿ ಸೇರಿದೆ ಹಿತವಾಗಿದೆ ಮಾತೆಲ್ಲವೂ ಇಂಪಾಗಿದೆ.
0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
2: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
3: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಆಕಾಶವಾಣಿ ಮಡಿಕೇರಿ ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ದಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ದಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ

ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು, 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.5

0: ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು, 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಮನ್ಕೂಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು ರಾಷ್ಟೀಯ ವಿಪತ್ತು ಪ್ರಕ್ರಿಯೆ ಪಡೆ NDRF ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ವಠಾರಗಳು ಕುಸಿದು ಬಿದ್ದಿದ್ದು ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ SIT ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600ಕ್ಕೂ ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಮಹಿಳಾ T20 ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ 7ನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ T20 ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಫೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ದ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಈ ಮೂಲಕ 6ನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣುಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ

0: ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:45. ನಿಧನ ಸುದ್ದಿ. ಕೋಪಟಿ ಗ್ರಾಮದ ನಿವಾಸಿ ಶಿವಣ್ಣ ಕೆಎಸ್ ಅವರ ಪತ್ನಿ ಗೀತಾ ಅವರು ನಿನ್ನೆ ನಿಧನರಾದರು. 50 ವರ್ಷದ ತೊಟ್ಲುಕುಂಜಿ ಅಂಗನವಾಡಿ ಶಿಕ್ಷಕಿ ಗೀತಾ ಅವರ ಅಂತ್ಯಕ್ರಿಯೆ ಇಂದು 12 ಗಂಟೆ ನಂತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಕುಶಾಲನಗರ ತಾಲೂಕು ಬಾಳಗೋಡು ಗ್ರಾಮ ರಸಲ್ಪುರ ನಿವಾಸಿ ಗೌಡ ಸಮಾಜದ ಸದಸ್ಯರಾದ ಬೆರಿಕೆಮನೆ ಮೊಣ್ಣಪ್ಪ ಚಾಮಿ ನಿನ್ನೆ ನಿಧನರಾದರು. 69 ವರ್ಷದ ಬೆರಿಕೆಮನೆ ಮೊಣ್ಣಪ್ಪ ಚಾಮಿ ಅವರ ಅಂತ್ಯಕ್ರಿಯೆ ಇಂದು 2 ಗಂಟೆ ಒಳಗಡೆ ಕುಶಾಲನಗರ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಾಪೊಕ್ಲು ಕರಳನ ಬೊಪ್ಪೆರ ಕಾವೇರಪ್ಪ ಇದೀಗ ಮರಣಪಟ್ಟಿತು. 97 ಬೈತರ ಬೊಪ್ಪೆರ ಕಾವೇರಪ್ಪ ಅಂಗಡ ಆಕಿರಿ ಕಾರ್ಯ ಇಂದು 5 ಗಂಟೆಗೂ ಒಕ್ಕತೂಟಗಳತ್ತು ನಡಪ. ಅಭ್ಯತ್ಮಂಗಲ ಕರಳನ ಮಡಿಕೇರಿಯಲ್ಲಿ ವಾಸ ಇಂಜ ಕಲ್ ಮಾಡಂಡ ಪೌತಿ ಸುಗುಣ ಅಂಗಡ ಪೊಣ್ಣು ಶೀಲಾ ನಿನಾಂದ ಮರಣಪಟ್ಟಿತು. 61 ಬೈತರ ಕಲ್ ಮಾಡಂಡ ಶೀಲಾ ಅಂಗಡ ತಾಮನೆ ಪಾಲಂದಿರ ಇಂಗಡ ಚಾವು ತಡಿನ ಮಡಿಕೇರಿಯಲ್ಲಿ ವಾಸವುಳ್ಳ ಮೋವ ಪಾಸುರ ಆಶಿಕ ಪ್ರದೀಪ ಇಂಗಡ ಮನೆಯಲ್ಲಿ ಬೆಚ್ಚಿತು. ಇಂಗಡ ಆಕಿರಿ ಕಾರ್ಯ ಇಂದು ಮಜಾಣ 2 ಗಂಟೆರ ಮೀದ ಮಡಿಕೇರಿಯ ಕೊಡವ ಸಮಾಜ ಕ್ಯಾಕೊಳತು ನಡಪ. ವಿರಾಜಪೇಟೆ ಕೆದಮಳ್ಳೂರು ತೋರ ಗ್ರಾಮತರ ಕುಂಡುಮಲೆ ಒಕ್ಕಡ ಪೌತಿ ಅಪ್ಪಣ ಇಂಗಡ ಮೋವು ಕುಡಿಯರ ಬೆಳ್ಳಿಯಪ್ಪ ನಿನಾಂದು ಮರಣಪಟ್ಟಿತು. 67 ಬೈತರ ಕುಡಿಯರ ಬೆಳ್ಳಿಯಪ್ಪ ಇಂಗಡ ಆಕಿರಿ ಕಾರ್ಯ ಇಂದು ಮಜಾಣ 12 ಗಂಟೆರ ಒಳಲು ಸ್ವಗ್ರಾಮದಲ್ಲಿ ನಡಪ. ಮೂಲತಃ ಮೂರ್ನಾಡು ಸರಸ್ವತಿ ನಗರತ್ ಹೊದ್ದೂರು ಗ್ರಾಮತರ ಇಕ್ಕ ಬೆಂಗಳೂರು ವಿಜಯನಗರ ಸರಸ್ವತಿ ನಗರತ್ಲ ವಾಸ ಇಂಜ ನೆರವಂಡ ಎಂ ಚಿಟ್ಟಿಯಪ್ಪ ಅಂಗ ನಿನಾಂದು ಮರಣಪಟ್ಟಿತು. ನೆರವಂಡ ಎಂ ಚಿಟ್ಟಿಯಪ್ಪ ಅಂಗಡ ಆಕಿರಿ ಕಾರ್ಯ ಬೆಂಗಳೂರರ ಸುಮನಹಳ್ಳಿ ಕ್ರಿಮಿಟೋರಿಯಂ ಇಂದು ಮಜಾಣ 1 ಗಂಟೆಗೆ ನಡಪ.
2: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
2: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ?
5: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
2: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
8: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
7: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
9: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
10: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇ.

0: ನಲ್ಲಿ 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
1: ಸಿಜೆ ಬಿಲ್ಡ್ವೇರ್ ಬೈಲ್ಕೊಪ್ಪೆ ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ ಕಣ್ಣೂರ್ ಚಿರುಪುಯ ವೆಳ್ಳರಿಕುಂಡ್ ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
5: ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಪಿಂಯ ಬರಗಾಲತ್ನ ಅದುಪು ಚುಡೊಕ್ಕು ತಯಾರಪ್ಪನಕ್ಕೆ ಪ್ರಾಕೃತಿಕ ವಿಕೋಪ ನಿರ್ವಹಣೆರ ಮೇಲುಸ್ತುವಾರಿ ಪಿಂಯ ಆರೋಗ್ಯ ಪಿಂಯ ಕುಟುಂಬ ಕಲ್ಯಾಣ ಸಚಿವಂಗಳನ ಯುಟಿ ಖಾದರ್ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ನಗರತ್ರ ಜಿಲ್ಲಾ ಪಂಚಾಯತ್ ಸಭಾಬಾಡಿಲು ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಸಂಬಂಧಪಟ್ಟನಕ್ಕೆ ನಿನ್ನಾಂದು ನಡೆದ ಪರಿಶೀಲನಾ ಸಭೆಯ ಕೊರವುಕಾರಿಕೆ ವಹಿಸಿತು. ಅವತಕ್ಕೆ ಬಂದದ್ದು ಕೊಡಗು ಜಿಲ್ಲೆಯಲ್ಲಿ ಕೈಂಜಕುರಿ ಕೋಲಿಕೆ ಮಾಡಕ ಈ ಕುರಿ ಮಳೆಯ ಪ್ರಮಾಣ ಕಮ್ಮಿ ಆಯಿತು. ಜುಲೈ ಪಿಂಯ ಆಗಸ್ಟ್ ತಿಂಗತ್ತು ವಾಡಿಕೆರನಕ್ಕೆ ಮಳೆಯಪ್ಪ ಸಾಧ್ಯತೆ ಉಂಡು. ಪ್ರಾಕೃತಿಕ ವಿಕೋಪ ದಾರ್ನು ಕೇಟಿದ ಬಪ್ಪಲೆ ಆಚೆಂಗಿ ಕಷ್ಟದ ಸಂದರ್ಭದಲ್ಲಿ ಜನಕ್ಕೆ ಬೋಂಡಿನ ಸಹಕಾರ ಕೊಡ್ಪದು ಆದ್ಯ ಕರ್ತವ್ಯ ಆಯ್ತಿಪ್ಪ. ಈ ನಿಟ್ಟಿಲು ಅಧಿಕಾರಿಯ ಜವಾಬ್ದಾರಿಯಲ್ಲಿ ಕೆಲಸ ಮಾಡೋಂಡು ಪ್ರಾಕೃತಿಕ ವಿಕೋಪತ್ನ ಎದುಪು ಚಿಡೋಕು ಜಿಲ್ಲಾಧಿಕಾರಿ ಅಂಗಡ ಪಿಡಿ ಖಾತೆಯಲ್ಲಿ 3.05 ಕೋಟಿ, ಕೂಟಕ್ಕೆ ಅಂಜಿ ತಾಲೂಕರ ತಹಶೀಲ್ದಾರರ ಪಿಡಿ ಖಾತೆಯಲ್ಲಿ ಒಟ್ಟು 1.39 ಲಕ್ಷ ರೂಪಾಯಿ ಉಂಡು. ಅನಗುಂಡು ಸಮಸ್ಯೆ ಎಂಜಲ್ಲಿ ಜನಕ್ಕೆ ಸ್ಪಂದು ಚುಡೋದು ಸರ್ಕಾರತ್ರ ಆದ್ಯ ಕರ್ತವ್ಯ ಆಯ್ತಿಪ್ಪ ಅಂದು ಸಚಿವಂಗ ಅಣ್ಣಚಿ. ಮೈಸೂರು ಕೊಡವ ಸಮಾಜ ಯೂತ್ ವಿಂಗ್, ಕೊಡವ ಸಮಾಜ ಮೈಸೂರು ಪಿಂಯ ಹಾಕಿ ಮೈಸೂರರ ಕೂಡುಕೂಟತ್ತು ಮೈಸೂರರ ಚಾಮುಂಡಿ ವಿಹಾರ್ ಟರ್ಫ್ ಹಾಕಿ ಕಳಿ ಪರಂಬುಲು ಆಯೋಜನೆ ಮಾಡ್ನ. ಕೊಡವ ಹಾಕಿ ಪ್ರೀಮಿಯರ್ ಲೀಗ್ ಸೀಸನ್ ದಂಡಾಂಡ ಆಕೇರಿ ಕಳಿಲು ಅಂಜಿಕೇರಿ ನಾಡು ತಂಡಕಾರ ಗದ್ದಿತ್ತು. ಆದ್ಯ ಇನಾಮ ಪಡೆದಕ ಕೂರ್ಗ್ ಟೈಟನ್ಸ್ ತಂಡಕಾರ ದಂಡನ ಇನಾಮ ಪಡೆದತ್ತು. ಮೂರನೇ ಸ್ಥಾನತ್ನ ಪಳೆ ತಾಲೂಕು ತಂಡಕಾರ ಪಡೆದತ್ತು. ಕುಶಾಲನಗರ ವಲಯ ಅರ್ತೂರು ಶಾಖೆ ವ್ಯಾಪ್ತಿರ ಅಂದೋಗೊವೆ ಗ್ರಾಮದಲ್ಲಿ ಕಾಡಾನೆಯಳ ಕಾಡಕ್ಕೆ ಓಡಿಸಿಡೋ ಕಾರ್ಯಾಚರಣೆನ ನಾಳೆ ಬೆಚ್ಚಣಿತು. ಅಂದು ತೋಟತ್ರ ಮಾಲೀಕಂಗ, ಕಾರ್ಮಿಕಂಗ, ಸ್ಕೂಲ್ ಮಕ್ಕ, ಸಾರ್ವಜನಿಕಂಗ ಎಚ್ಚರ ತಿಂಜಿತು. ಕಾರ್ಯಾಚರಣೆಗೆ ಸಹಕಾರ ಕೊಡಪನಕ್ಕೆ ಕುಶಾಲನಗರ ವಲಯ ಅರಣ್ಯ ಅಧಿಕಾರಿ ಆರ್ ರಕ್ಷಿತ್ ಅರ್ಜಿಡಿತು. ಮರತ್ರ ವ್ಯಾಪಾರಿಯ ಜಿಲ್ಲಾಧಿಕಾರಿಯರ ಆದೇಶತ್ನ ಪಾಲನೆ ಮಾಡುತ್ತಾ ಪೋಚೆಂಗಿ ಕಾನೂನು ಕ್ರಮ ಹೊಡೆತವಾದ ಸಿದ್ದಾಪುರ ಠಾಣಾಧಿಕಾರಿ ಮಂಜುನಾಥ್ ಎಚ್ಚರಿಕೆ ಕೊಡ್ತಿತ್ತು. ಸಿದ್ದಾಪುರ ಪೊಲೀಸ್ ಸ್ಟೇಷನ್ಲಿ ಟಿಂಬರ್ ವ್ಯಾಪಾರಿಯರ ಸಭೆಯಲ್ಲಿ ತಕ್ಕ ಬರೆದಾವು. ಮಳೆಗಾಲದ್ದು ರೋಡ್ರ ಸುರಕ್ಷತೆಗಾಯಿತು ಪಿಂಯ ಬಲ್ಯ ವಾಹನತ್ರ ಸಂಚಾರತ್ನ ತಡಪನಿಟ್ಟಲು ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿಟ್ಟಿತು. ಈ ಹಿನ್ನೆಲೆಯಲ್ಲಿ ಮರ ವ್ಯಾಪಾರಿಯ ಜಿಲ್ಲಾಧಿಕಾರರ ಆದೇಶ ಪಾಲನೆ ಮಾಡುತ್ತಾ ಪೋಚೆಂಗಿ ಕಡಪತ್ರ ಕ್ರಮ ಆಡ್ತವ ಅಂದು ನಿರ್ದೇಶನ ಕೊಡ್ತದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾದನೆಂಜ ಇದೇ ಅಟ್ಟಾಂಗ್ ಪೊಲಕ 10 ಗಂಟೆಂಜ ಮಜಾನ 1 ಗಂಟೆಗೆ ತನೆ ವಿರಾಜ್ಪೇಟೆ ಕಲ್ಯಾಣಿ ಮೋಟರ್ಸ್ ನೆಕ್ಸಾ ಇಲ್ಲಿ ನೇರ ಸಂದರ್ಶನ ನಡಪ. ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಪಿಂಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಪಡೆದವು ಕೂಡಿಯಾಡಿತು. ಚಾಕ್ರಿ ಪಡೆದವಲು ತಂಗಡ ಒತ್ತ ದಾಖಲೆಯೊಡೆ ಸಂದರ್ಶನಕ್ಕೆ ಹಾಜರಾಪನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಎಂಗ ಅರಿಚಿಟ್ಟಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಯ ಸಮಾಜ ಕಲ್ಯಾಣ ಇಲಾಖೆ ರಾದನೆಂಜ ಇಂದು ಪೊಲಕ 10 ಗಂಟೆಗೆ ಪಚ್ಚಕ್ರಾಂತಿ ರಾರಿಕಾರ ಬಾಬು ಜಗಜೀವನ್ ರಾಮ್ ಎಂಗಡ ನಾಪದನೆ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಡಿಕೇರಿ ತಾಲೂಕು ಪಂಚಾಯಿತಿ ಸಭಾಬಾಡಿಯಲ್ಲಿ ನಡಪ. ಪ್ರವಾಸೋದ್ಯಮ ಇಲಾಖೆ ರಾದನೆಂಜ 2025-26 ಎಸ್ಸಿ ಎಸ್ಪಿ ಪಿಂಯ ಟಿಎಸ್ಪಿ ಯೋಜನೆ ಅಡಿಲು ಪರಿಶಿಷ್ಟ ಜಾತಿ ಪಿಂಯ ಪರಿಶಿಷ್ಟ ಪಂಗಡತ್ರ ಚೆರಿಯ ಉದ್ಯಮಿದಾರಂಕ್ ಪುರುಡು ಕೊಡ್ಪಕ್ ಆಂಟರ್ಪ್ರಿನರ್ಶಿಪ್ ಪ್ರೋಗ್ರಾಂ ರಮೀದ ಓರು ತಿಂಗತ್ರ ಕೌಶಲ ಅಭಿವೃದ್ಧಿ ತರಬೇತಿನ ಕೊಡ್ಪಕ್ ಪಿಂಯ ತರಬೇತಿ ಪಡೆದ ಅಭ್ಯರ್ಥಿಯಕ್ಕೆ ಪ್ರವಾಸಿ ಜಾಗತ್ತು ಮೊಬೈಲ್ ಕ್ಯಾಂಟೀನ್ ವಾಹನತ್ನ ಎಡ್ತವಕ್ಕೆ ಸಹಾಯ ಪಣ ಕೊಡ್ಪ. ಈ ತರಬೇತಿ ಪಿಂಯ ಸಹಾಯ ಪಣ ಕಾಯ್ತು ಕೊಡಗು ಜಿಲ್ಲೆಯ ಪರಿಶಿಷ್ಟ ಜಾತಿಗೆ ಕೂಡ್ನ ದಂಡ ಅಭ್ಯರ್ಥಿಯಕ್ಕೆ ಪಿಂಯ ಪರಿಶಿಷ್ಟ ಪಂಗಡಕ್ಕೆ ಕೂಡ್ನ ಒಂದು ಅಭ್ಯರ್ಥಿಯ ಗುರಿನ ಈ ಸಾಲ ನಿರ್ಕ ಮಾಡಿತು. ಅರ್ಜಿದಾರಂಗ ಜಿಲ್ಲಾ ಮಟ್ಟತ್ರ ಪ್ರವಾಸೋದ್ಯಮ ಕಚೇರಿಯಿಂದ ಅರ್ಜಿನ ದುಂಬುಚಿಟ್ಟಿತ್ತು. ಓರು ಫೋಟೋತ್ರ ಕೂಡ ದಂಡ ಕಾಪಿ ಉಪಚುಡೊಂಡು ತರಬೇತಿ ಪಡೆದೋಕೆ ಇರಾದೆ ಉಳ್ಳ ಪರಿಶಿಷ್ಟ ಜಾತಿ ಪಿಂಯ ಪಂಗಡತ್ರ ಅಭ್ಯರ್ಥಿಯ ಅರ್ಜಿನ ಆಗಸ್ಟ್ 4 ಉಳಿಲು ಉಪನಿರ್ದೇಶಕಂಗಡ ಕಚೇರಿ ಪ್ರವಾಸೋದ್ಯಮ ಇಲಾಖೆ ಸ್ಟುವರ್ಟ್ ಹಿಲ್ ರೋಡ್ ಮಡಿಕೇರಿಗೆ ಎತ್ತುಚುಡೊಂಡು. ರಾಜ್ಯದ್ದು ಇದೇ 11 ರಾಷ್ಟ್ರೀಯ ಲೋಕ್ ಅದಾಲತ್ ನಡಪ. ಈ ಲೋಕ್ ಅದಾಲತ್ಲಿ ಸಾರ್ವಜನಿಕಂಗ ನ್ಯಾಯಾಲಯಿತು ಬಾಕಿ ಉಳ್ಳನಂತ ಪ್ರಕರಣದ ಪಿಂಯ ವ್ಯಾಜ್ಯಪೂರ್ವ ಪ್ರಕರಣ ಇತ್ಯರ್ಥ ಮಾಡಿಯೋಕ್ಕೆ ಬೈಂದವು. ಪಿಂಯಲೆ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪಿಂಯ ತಾಲೂಕು ಕಾನೂನು ಸೇವಾ ಸಮಿತಿನ ಸಂಪರ್ಕ ಮಾಡಿತ್ತು ಮಾಹಿತಿ ಪಡೆದವಲು. ನ್ಯಾಯಾಲಯಿತು ಬಾಕಿ ಉಳ್ಳ ಪ್ರಕರಣತ್ನ ಇತ್ಯರ್ಥ ಮಾಡಿಯೋಕ್ಕೆ ಪ್ರಕರಣ ನಡೆದನುಳ್ಳೋ ನ್ಯಾಯಾಲಯಕ್ಕೆ ಪ್ರಕರಣ ರಾಜಿ ಮಾಡೇವಾಣ ಮೀದ ಅರ್ಜಿ ಒಪ್ಪುಚುಡುವಾಣ ಮೂಲಕ ಇತ್ಯರ್ಥ ಮಾಡಿವನಕ್ಕೆ ಕೇಟಂಡಿತು. ಅವರ ಮಾಹಿತಿಗೆ ವೆಬ್ಸೈಟ್ ಇಲ್ಲೆಂಗಿ 1501-00 ಸಹಾಯವಾಣಿ ನಂಬರ್ಗೆ ಸಂಪರ್ಕ ಮಾಡುವನಕ್ಕೆ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಶಶಿಧರ್ ಶೆಟ್ಟಿ ಎಂಗ ಅರಿಚಿಟ್ಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು.

0: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯ ಸಿಲ್ವೇರಿಯಾ ಮಡಿಕೇರಿ ಗೋಣಿಕೊಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
2: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ P2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್ ಕುಶಾಲ್ ನಗರ್ ಗೋಣಿಕೊಪ್ಪಲು ಪಿರಿಯಾಪಟ್ಟಣ
7: ರೀ ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು
8: ಬೇಜಾರ್ ಮಾಡ್ಕೋಬಿಡ ಕಣೆ ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ
7: ಹಾಗಾದ್ರೆ ಇವತ್ತೇ ಹೋಗೋಣ
5: ವಿಲ್ಕೋ ಗೋಲ್ಡ್ ಬೈಚನಹಳ್ಳಿ ಕುಶಾಲನಗರ
9: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್ ಸ್ಟಿಲ್ ಹಸ್ಕ್ವರ್ನಾ ಹಾಂಡಾ ಆಯಿಲೊಮ್ಯಾಕ್ ಇತರ ಎಲ್ಲಾ ಕಂಪನಿಯ ಮಿಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ ಅಗತ್ಯ ಮಾಡುವ ಟಿಲ್ಲರ್ ನಾಟಿ ಮಾಡುವ ಮಿಷಿನ್ ಡ್ರಮ್ ಸೀಡರ್ ಬುಟ್ ಚಾಪರ್ ಮಿಷಿನ್ ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್ 80 ಸ್ಪ್ರೇಯರ್ ದೋತಿ ಲಭ್ಯವಿದೆ ಲಿಥಿಯಂ ಬ್ಯಾಟರಿ ಚಾಲಿತ 500 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸಂಪರ್ಕಿಸಿ ಪೊನ್ನಿ ಮಾನಿಸ್ ಕೈಕೇರಿ ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು ಮೇಕೇರಿ ಕಾಲ್ 8722044039
10: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
11: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
12: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
13: ಶತ್ರುಗಳು ಇಂದು ಬೆಳಿಗ್ಗೆ 9:30 ಚಿತ್ರ ಚಿತ್ತಾರ, ಗಾನ ಭಜಾನ 10:30, 11 ಗಾನ ಡಂಗೂರ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಅಂತರ್ಜಾಲ ಆಧುನಿಕ ಮಾಧ್ಯಮದಲ್ಲಿ ಒಂದಾಗಿದ್ದು ಮಾಹಿತಿಯ ಕಣಜವೇ ಆಗಿದೆ. ಪ್ರಪಂಚದ ಆಗುಹೋಗುಗಳೆಲ್ಲ ಬೆರಳ ತುದಿಯ ಸ್ಪರ್ಶದಲ್ಲಿ ತೆರೆದುಕೊಳ್ಳುವುದರಿಂದ ಯುವಜನತೆ ಇದರತ್ತ ಪೂರ್ಣವಾಗಿ ಸೆಳೆಯಲ್ಪಟ್ಟಿದೆ. ಈ ವರ್ಗ ತತ್ಕ್ಷಣದ ಮಾಹಿತಿಗೆ ಅಂತರ್ಜಾಲವನ್ನು ಅವಲಂಬಿಸಿದೆಯೇ ಹೊರತು ಪತ್ರಿಕೆಯ ಹಾರ್ಡ್ ಕಾಪಿಗಳನ್ನಲ್ಲ, ಅವರಿಗೆ ಸಾಫ್ಟ್ ಕಾಪಿ ಅಂತರ್ಜಾಲದಲ್ಲೇ ದೊರೆಯುತ್ತದೆ. ಇನ್ನು ದೂರದರ್ಶನ ಅವರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಬೇಕಾದ ರೀತಿಯಲ್ಲಿ ನೀಡುವುದಿಲ್ಲ ಎನ್ನುವ ಪುಕಾರು ಅವರದು. ಆಕಾಶವಾಣಿಯ ಬಗ್ಗೆ ಈ ವಯೋಮಾನದಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ. ಅವರಿಗೆ ರೇಡಿಯೋ ಎಂದರೆ ಎಫ್ಎಂಗೆ ತತ್ಸಮಾನ. ಅವುಗಳ ಚಿತ್ರಗೀತೆಗಳು, ಮಾತಾಡುವ ಆಂಕರ್ಸ್, ಮಾಧ್ಯಮವೆಂದರೆ ಅವರಿಗೆ ನೇಮ್, ಫೇಮ್ ಹಾಗೂ ಮನಿ, ಅಂದರೆ ಹೆಸರು, ಪ್ರಸಿದ್ಧಿ ಹಾಗೂ ಹಣ. ಉಪಗ್ರಹ ರೇಡಿಯೋ ಸಂಸ್ಥೆಯಾದ ವರ್ಲ್ಡ್ ಸ್ಪೇಸ್ 2001 ತನ್ನ ಭಾರತೀಯ ಕೇಂದ್ರವಾದ ಬೆಂಗಳೂರಿನಿಂದ ಡಿಜಿಟಲ್ ಡಿಟಿಎಚ್ ಪ್ರಸಾರವನ್ನು ಆರಂಭಿಸಿತ್ತು. ಅಂತರ್ಜಾಲ ರೇಡಿಯೋ, ಬ್ರಾಡ್ಬ್ಯಾಂಡ್ ರೇಡಿಯೋ ಮುಂತಾದ ಹೊಸ ತಂತ್ರಜ್ಞಾನದ ಪ್ರಸಾರ ಈಗ ಪ್ರಚಲಿತವಾಗಿದೆ. ರೇಡಿಯೋ 79 ನವದೆಹಲಿ ಒಂದು ಉಚಿತ ಆನ್ಲೈನ್ ರೇಡಿಯೋ. ಇಂದು ರೇಡಿಯೋ ಉಪಗ್ರಹ ರೇಡಿಯೋದಿಂದ ಹಿಡಿದು ಮೊಬೈಲ್ ಫೋನ್ಗಳವರೆಗೆ ಬೇರೆ ಬೇರೆ ತಾಂತ್ರಿಕತೆಯನ್ನು ಬಳಸಿಕೊಂಡು ಬೆಳೆಯುತ್ತಿದೆ. ವೈಫೈ ರೇಡಿಯೋ ಕೂಡ ವೇಗವಾಗಿ ಬೆಳೆಯುತ್ತಿದೆ. 1990 ಭಾರತದಲ್ಲಿ ದೂರದರ್ಶನ ರಾಷ್ಟೀಯ ವಾಹಿನಿ ಏಕೈಕ ವಾಹಿನಿಯಾಗಿತ್ತು. ಈಗ 400 ಅಧಿಕ ಖಾಸಗಿ ವಾಹಿನಿಗಳ ಹಾಗೂ ವಿದೇಶಿ ಬಂಡವಾಳದಿಂದ ಮನರಂಜನಾ ಉದ್ಯಮ ಅತಿ ವೇಗದ ಬೆಳವಣಿಗೆಯನ್ನು ಕಂಡಿತು. 2010 ಭಾರತೀಯ ಮಾಧ್ಯಮ ಹಾಗೂ ಮನರಂಜನಾ ಮಾಧ್ಯಮ 2009 11% ಬೆಳವಣಿಗೆಯನ್ನು ದಾಖಲಿಸಿತ್ತು. 2015 ಅದು 14% ಆಗಿದ್ದು 15-16 ದಕ್ಷಿಣ ಭಾರತದ ಮಾಧ್ಯಮ ಹಾಗೂ ಮನರಂಜನಾ ಉದ್ಯಮ 36,000 crore ತಲುಪಿತ್ತು. ಆಗ ಇದು ದೇಶದ ಒಟ್ಟು ಉದ್ಯಮದ 36% ಎಂಬುದು ಗಮನಾರ್ಹ. ಮುದ್ರಣ ಮಾಧ್ಯಮ ಕೂಡ ಈಗ ಆನ್ಲೈನ್ನಲ್ಲಿ ಲಭ್ಯವಿದೆ. ಇನ್ನು ಸಿನಿಮಾ ಮಾಧ್ಯಮಕ್ಕೆ ಬಂದರೆ ಭಾರತದ ಸಿನಿಮಾ ಮಾಧ್ಯಮ ಜಗತ್ತಿನಲ್ಲಿ ಅತಿದೊಡ್ಡ ಮನರಂಜನಾ ಉದ್ಯಮವಾಗಿದೆ. ಮಾಹಿತಿಯೊಂದು ಹೇಳುವಂತೆ ಭಾರತದಲ್ಲಿ ಪ್ರತಿದಿನ 23-25 lakh ಜನ ಸಿನಿಮಾವನ್ನು ನೋಡುತ್ತಾರೆ. 2010 ಇದ್ದ 245 ರೇಡಿಯೋ ಕೇಂದ್ರಗಳು 10 billion ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದ್ದು 2007 11% ಪ್ರಗತಿಯನ್ನೂ ಆಗ ದಾಖಲಿಸಿದ್ದವು. 2015 ಅದು 20% ಆಗಿದ್ದು ಮಾರುಕಟ್ಟೆ ಮೌಲ್ಯ 25 billion ಆಗಿತ್ತು. ಮೂರನೇ ಹಂತದ ಖಾಸಗೀಕರಣದಿಂದ 835 ಕೇಂದ್ರಗಳು 300 ನಗರಗಳಲ್ಲಿ ಆರಂಭವಾಗಲಿದ್ದು ಸರ್ಕಾರವು ವಿದೇಶಿ ನೇರ ಬಂಡವಾಳವನ್ನು ಈ ಹಂತದಲ್ಲಿ 20%-25% ಏರಿಸಿತ್ತು. ಅಲ್ಲದೆ ಈ ಹಿಂದಿದ್ದ ಲೈಸೆನ್ಸ್ ಶುಲ್ಕವನ್ನು 1/10 ಕಡಿಮೆ ಮಾಡಲಾಯಿತು. ಇದಕ್ಕೆಲ್ಲ ಕಾರಣ ಈ ಕ್ಷೇತ್ರದಲ್ಲಿ ಹರಿದು ಬರುತ್ತಿದ್ದ ಹಣ. ಈಗ ಭಾರತದಲ್ಲಿ 300-350 million ಎಫ್ಎಂ ಬಳಕೆದಾರರು ಇದ್ದಾರೆ ಎಂದು ಮಾಧ್ಯಮ ತಜ್ಞರು, ವಿಶ್ಲೇಷಕರು ಅಭಿಪ್ರಾಯಪಡುತ್ತಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ texcobLR@gmail.com pexblr@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
0: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:35.
3: ಸ್ವರ ಸಾಂಗತ್ಯ, ಗಾನ ಸಂಭ್ರಮ.

0: ದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ
1: ಅಮೃತವಂತೆ ಪ್ರೇಮದ ಗಾನ
0: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ
1: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ ಅದೇ ಅಂತ್ಯಾಕ್ಷರಿ.
2: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
3: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ರಿಂದ ಸಂಜೆ 4:30 ರವರೆಗೆ ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 8:38:12 ಚಿತ್ರಗೀತೆಗಳ ಕಾರ್ಯಕ್ರಮ. ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಹಾಲುಂಡ ತವರು ಚಿತ್ರದ ಗೀತೆ, ಗಾಯಕರು ಚಿತ್ರ

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:50 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ಇರದು ವಂದಗಳು ಕೊರೆಯಿರದು, ತಿಂದು ನಿನ್ನ ಋಣ ತೀರುತ್ತಲೆ ಪಯಣ. ವಂದಗಳು ಹೆಚ್ಚಿರದು ವಂದಗಳು ಕೊರೆಯಿರದು, ತಿಂದು ನಿನ್ನ ಋಣ ತೀರುತ್ತಲೆ ಪಯಣ. ಹಿಂದಾಗದೊಂದು ಕ್ಷಣ ಮುಂದಕುಂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಹಿಂದಾಗದೊಂದು ಕ್ಷಣ ಮುಂದಕುಂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ.

ನಮ್ಮ ಹುಟ್ಟು ಹೇಗೆ ಖಚಿತವೋ ವಾಸ್ತವವೋ, ಸಾವು ಕೂಡ ಅಷ್ಟೇ ನಿಶ್ಚಿತವಾದದ್ದು. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯುವೇ ಸಾಯಲೇಬೇಕು. ನಾವು ಗಮನಿಸಬೇಕಾದ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯುವೇ ಆತ ಇಷ್ಟು ದಿವಸ ಬದುಕಿರಬೇಕು, ಇಂಥ ದಿವಸ ಹೋಗಬೇಕು, ಇದೊಂದು ರೀತಿ ನಿರ್ಧಾರ ಆದಾಗಿರುತ್ತೆ. ಇದನ್ನು ದೈವಾನ್ನಿ ಪ್ರಕೃತಿಯನ್ನಿ ಏನಾದರೂ ಕರೀರಿ, ಆದರೆ ನಾವು ಯಾವಾಗ ಹುಟ್ಟುತ್ತೀವಿ ಯಾವಾಗ ಸಾಯ್ತೀವಿ ಅನ್ನೋದು ಒಂದು ರೀತಿ ನಮ್ಮಿಷ್ಟ ಅಲ್ಲ, ಅದು ಪ್ರಕೃತಿಯ ನಿಯಮ. ಒಂದಗಳು ಅನ್ನನೂ ನಾವು ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಗೊತ್ತಾ, ಇಷ್ಟು ಅಂತ ಫಿಕ್ಸ್ ಆಗಿರುತ್ತೆ ನಮಗೆ ಅನ್ನ, ಅಷ್ಟೇ ತಿನ್ನಬೇಕು. ಹಾಗೆಯೇ ಕಡಿಮೆನೂ ತಿನ್ನೋ ಹಾಗಿಲ್ಲ, ಅಂದರೆ ನಮ್ಮ ಪಾಲನ್ನು ತಿಂದು ಮುಗಿಸದೆ ಹೋಗೋ ಹಾಗೂ ಇಲ್ಲ, ಜಾಸ್ತಿ ತಿನ್ನೋ ಹಾಗೂ ಇಲ್ಲ. ಕೆಲವರಿಗೆ ಇನ್ನೂ ಬದುಕಬೇಕು ಅನ್ನೋ ಹಂಬಲ ಇರುತ್ತೆ, ಮತ್ತೆ ಕೆಲವರಿಗೆ ಈ ಬದುಕು ಸಾಕು ಅಂತ ಅನಿಸುತ್ತೆ. ಆದರೆ ಬದುಕಬೇಕು ಅಂದಾಗ ಬದುಕೋಕ್ಕಾಗೋದಿಲ್ಲ, ಸಾವು ಅಂದಾಗ ನಮ್ಮಿಷ್ಟ ಬಂದಾಗ ಸಾಯೋಕ್ಕಾಗೋದಿಲ್ಲ. ಸಾವು ಕರ್ದಾಗ ಬರುವಂಥದ್ದಲ್ಲ. ಡಿ ವಿ ಜಿ ಈ ಪದ್ಯದಲ್ಲಿ ಬದುಕಿನ ಅನಿಶ್ಚಿತತೆಯನ್ನು, ಬದುಕು ಹೇಗೆ ಪೂರ್ವ ನಿಶ್ಚಿತವಾದದ್ದು, ನಮಗೆ ಅರಿವಿಲ್ಲದ್ದು ಅನ್ನೋದನ್ನು ಹೇಳೋದ್ರ ಮೂಲಕನೇ ಈ ಬದುಕಿನ ಕುತೂಹಲ ಬದುಕಿನ ಸ್ವಾರಸ್ಯಕ್ಕೆ ಕಾರಣ ಆಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಂಡು ಬದುಕಿದಾಗ ನಾವು ಸಂತೃಪ್ತಿಯಿಂದ ಬದುಕ

ಬಯಸುತ್ತೇವೆ. ಈ ಬದುಕನ್ನ ತುಂಬಾ ಸಂತೋಷವಾಗಿ ಅನುಭವಿಸಬೇಕು, ಹಾಗೇನೇ ನಮ್ಮ ಕಾಲ ಮುಗಿದ ಮೇಲೆ ಅಷ್ಟೇ ಸಂತೋಷವಾಗಿ ಹೊರಟೋಗ್ಬೇಕು. ಇರಬೇಕು ಅಂತ ಹಠ ಮಾಡೋ ಅಗತ್ಯ ಇಲ್ಲ. ಹುಟ್ಟು ಸಾವು ಇದರ ಬಗೆಗಿನ ಡಿ ವಿ ಜಿ ಅವರ ಈ ವ್ಯಾಖ್ಯಾನ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಸಾರ್ಥಕ ಬದುಕಿನ ಪರಿಕಲ್ಪನೆ.

0: ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು. ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಹೊಸತಾಗಿ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ.
1: ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಹೊಸತಾಗಿ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ.

0: ಹುಟ್ಟು ಯಾವಾಗಲೂ ಸಂಭ್ರಮವೇ, ಸಡಗರವೇ. ಹಾಗೆಯೇ ಸಾವು ಗಾಢವಾದ ವಿಷಾದವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸ್ಬಿಡುತ್ತೆ. ಜನನ ಹಿಗ್ಗು ಮೂಡಿಸೋ ಹಾಗೆ ಮರಣ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಆದರೆ ಹುಟ್ಟಿನಷ್ಟೇ ಸಾವೂ ಸಹಜ. ಈ ಅರಿವಿದ್ದಾಗ ಮಾತ್ರ ಬದುಕು ಅರ್ಥಪೂರ್ಣ. ಪುತಿನ ಹೇಳ್ತಾ ಇದ್ರು, ದೇವರು ನಮಗೆ ಈ ಅಂಗಾಂಗ ಎಲ್ಲ ದಯಪಾಲಿಸ್ಯಾನಪ್ಪ, ಆದರೆ ಒಂದು ಹಂತ ದಾಟಿದ ಮೇಲೆ ವಯಸ್ಸಾಗ್ತಾ ಆಗ್ತಾ ದೇವ್ರೇನು ಮಾಡ್ತಾನೆ ಅಂದರೆ, ತಾನು ಕೊಟ್ಟ ಅಂಗಾಂಗಗಳನ್ನು ಒಂದೊಂದೇ ತಗೊಳ್ತಾನೆ. ಮೊದಲು ಕಣ್ಣು ತಗೊಳ್ತಾನೆ, ನಮಗೆ ಕಣ್ಣು ಕಾಣಿಸೋದಿಲ್ಲ. ಆಮೇಲೆ ಕಿವಿ ತಗೊಂಬಿಡ್ತಾನೆ, ಕಿವಿ ಕೇಳಿಸೋದಿಲ್ಲ. ಬೇಜಾರು ಮಾಡ್ಕೋಬಾರ್ದು, ಅವನು ಕೊಟ್ಟಿದ್ದು ಅವನು ತಗೊಂಡ, ಅದಕ್ಕೆ ಯಾಕೆ ಬೇಜಾರು? ಈ ವಿವೇಕ ಇದೆಯಲ್ಲ, ಇದು ಬದುಕನ್ನು ತುಂಬ ಸಹನೀಯವಾಗಿಸ್ಬಿಡತ್ತೆ. ಹುಟ್ಟಿನ ಹಾಗೆ ನಾವು ಸಾವನ್ನು ಕೂಡ ಸಹಜವಾಗಿ ಸ್ವೀಕರಿಸೋಕೆ ಸಾಧ್ಯ ಆಗಬೇಕು. ಮಸಣ ತಿಂದು ತೇಗಿದಾಗ ಮಾತ್ರ ತೊಟ್ಟಿಲಿಗೆ ಹಬ್ಬ, ಇಲ್ದಿದ್ರೆ ತೊಟ್ಟಿಲಿಗೆ ಅವಕಾಶ ಇಲ್ಲ. ಡಿ ವಿ ಜಿ ಇದನ್ನು ತುಂಬ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹುಟ್ಟಿದವರೆಲ್ಲ ಈ ಲೋಕದಲ್ಲಿ ಶಾಶ್ವತವಾಗಿ ನೆಲೆ ನಿಂತುಬಿಟ್ರೆ ಹೊಸ ಹುಟ್ಟಿಗೆ ಅವಕಾಶ ಇಲ್ಲರಿ ಇರುತ್ತೆ. ಹುಟ್ಟು ಸಾವಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಇದನ್ನು ನಾವು ಅನ್ವಯಿಸ್ಕೋಬೋದು. ಅಟ್ಯಾಚ್ಮೆಂಟ್ ಹೇಗೋ ಹಾಗೆ ಡಿಟ್ಯಾಚ್ಮೆಂಟ್ ಕೂಡ ನಮಗೆ ಸಾಧ್ಯ ಆಗಬೇಕು. ಅಧಿಕಾರ ಪಡೆದ ಹಾಗೆ ಅದನ್ನು ಬಿಟ್ಕೊಡೋಕ್ಕೂ ಸಿದ್ಧ ಇರಬೇಕು. ಇಲ್ಲ, ನಾನು ಕುಳಿತ ಕುರ್ಚಿಲಿ ನಾನೇ ಕುಳಿತಿರ್ತೀನಿ ಯಾವಾಗಲೂ ಅಂತಂದರೆ ಬೇರೆಯವರಿಗೆ ಹೊಸ ಪ್ರತಿಭೆಗೆ ಅವಕಾಶ ಎಲ್ಲಿ? ಈ ಹೊತ್ತಿಗೆ ಎಷ್ಟು ಚೆನ್ನಾಗಿ ಅನ್ವಯ ಆಗುತ್ತಲ್ಲ ಇದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಮಡಿಕೇರಿ ಕಂಪನಕ FM 103.1 ಮೆಗಾಹರ್ಟ್ಸ್. ಈಗ ಸಮಯ 9:49 ಸೆಕೆಂಡ್ಗಳು.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
2: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-9010282
4: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಮಾನವನ ಏಳಿಗೆಗೆ ಧರ್ಮವೇ ತಳಹದಿ. ಡಾಕ್ಟರ್ BR ಅಂಬೇಡ್ಕರ್ ಹೀಗೆಂದಿದ್ದಾರೆ, ಧರ್ಮ ನನಗೆ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ ನಡೆಯುವ ವಂಚನೆ ಮತ್ತು ದ್ರೋಹ ನನಗೆ ಬೇಡ. ಧರ್ಮ ಭರವಸೆ ನೀಡಿ ಮನುಷ್ಯನನ್ನು ಕ್ರಿಯಾಶೀಲನನ್ನಾಗಿಸುತ್ತದೆ. ಅಸಮಾನತೆಯನ್ನು ಪುರಸ್ಕರಿಸುವ ಧರ್ಮ ಸ್ವೀಕಾರಾರ್ಹವಲ್ಲ. ಸಾಮಾಜಿಕ ಭದ್ರತೆಗೆ ನೆರವಾಗದ ಧರ್ಮ ಅದು ಧರ್ಮವಲ್ಲ. ವೈಚಾರಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿ ಧರ್ಮದ ಜೀವಾಳ. ದಾಸ್ಯ ಯಾವ ರೂಪದಲ್ಲಿಯೇ ಇರಲಿ, ಅದು ಇರುವಲ್ಲಿ ಧರ್ಮ ಇರಲಾರದು.
7: ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಜಲಸಂಪನ್ಮೂಲ ಮತ್ತು ಜಲಮೂಲಗಳನ್ನು ಎಚ್ಚರದಿಂದ ಕಾಪಾಡೋಣ.
8: ನೀರು ಕಲುಷಿತವಾಗದಂತೆ ನೋಡಿಕೊಳ್ಳೋಣ. ನೀರಿನ ಮರುಬಳಕೆ ಬಗ್ಗೆ ತಿಳಿಯೋಣ.
9: ನಾಳಿನ ಪೀಳಿಗೆಯ ಸುಖ ಭವಿಷ್ಯಕ್ಕಾಗಿ ಜಲ ಸಂರಕ್ಷಣೆ ಮಾಡೋಣ.
0: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 9:33:08. ಕಾರ್ಯಕ್ರಮ ಚಿತ್ರ ಚಿತ್ತಾರ.

ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತೇನಪ್ಪ ವಿಶೇಷ ಅನ್ಕೊಂಡಿದ್ದೀರಾ? ಇಂದು ವರ್ಲ್ಡ್ ಝೋನಸಸ್ ಡೇ ಹಾಗೂ ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನ. ಮೊದಲಿಗೆ ನಾವು ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನವನ್ನು ಕುರಿತು ಮಾತಾಡೋಣ. ಗ್ರಾಮೀಣ ಪ್ರದೇಶದ ಬಡತನ, ಹಸಿವು ನಿವಾರಣೆಯಾಗಲಿ ಮತ್ತು ಮೂಲ ಸೌಕರ್ಯಗಳು ಹೆಚ್ಚು ದೊರಕಿ ಹಳ್ಳಿಗಳು ಇನ್ನಷ್ಟು ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇನ್ನು ಇದರ ಬಗ್ಗೆ ನಾವು ಮಾತಾಡುವ ಮೊದಲು NS ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆಗೆ ಎಲ್ ವೈದ್ಯನಾಥನ್ ಸಂಗೀತ ಅಳವಡಿಸಿರುವ ಏಳು ಸುತ್ತಿನ ಕೋಟೆ ಚಿತ್ರದ ವಾಣಿ ಜೈರಾಮ್ ಹಾಡಿರುವ ಒಂದು ಸುಂದರ ಗೀತೆಯನ್ನು ಕೇಳೋಣ.

0: ಬಾಳಿಗೆ ಭರವಸೆ ಬೆಳಕೆ ಇಲ್ಲ ಜೀವನ ಕುರುಡಾಗಿ, ಬಿಸಿಲಿನ ಬೇಗೆಗೆ ಬಾಡಿದೆ ಜಗವು ಬೂದಿಯು ತಾನಾಗಿ, ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ, ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ.
1: ಗ್ರಾಮೀಣ ಬದುಕು ಎಷ್ಟು ನೋಡಕ್ಕೆ ಸುಂದರವಾಗಿದೆಯೋ ಅಷ್ಟೇ ಕಷ್ಟಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಕ್ಕಾಗಿ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ, ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಆದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದ್ದು ನಮ್ಮ ಗ್ರಾಮೀಣ ಜನರ ಏನು ಹೇಳ್ತೀವಿ ಅಧಿಕಾರ ಪ್ಲಸ್ ಅವರಲ್ಲಿ ಆ ತಿಳುವಳಿಕೆ ಇರಬೇಕಾಗತ್ತೆ. ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಅನೇಕ ಪ್ರಮುಖ ಕಾರ್ಯಗಳನ್ನು ಕೊಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ಹಾಗೆ NRLM ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯದ ಮಿಷನ್, ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ಯೋಜನೆ ಇರ್ಬೋದು, ಅಥವಾ ಇಂದಿರಾ ಆವಾಸ್ ಯೋಜನೆ ಇರ್ಬೋದು, ಅಥವಾ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ PMGSY ಇರ್ಬೋದು, ಅಥವಾ NSAP ಅಂದರೆ ಸಾಮಾಜಿಕ ಪಿಂಚಣಿಗಾಗಿ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ, ಹಾಗೆ SAGY ಮಾದರಿ ಗ್ರಾಮಗಳಿಗೆ ಸಂಸತ್ ಆದರ್ಶ ಗ್ರಾಮ ಯೋಜನೆ ಇರ್ಬೋದು, ಗ್ರಾಮೀಣ ಗರೋತ್ ಕೇಂದ್ರಗಳಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ನಗರ ಯೋಜನೆ, ಹೀಗೆ ಅನೇಕ ಮಿಷನ್ಗಳು ಅಂದರೆ ಅನೇಕ ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ. ಅದನ್ನು ನಮ್ಮ ಜನರು ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗುತ್ತೆ ಅಲ್ವಾ. ಈಗ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಗಿರಿಕನ್ಯೆ ಚಿತ್ರಗೀತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ

ನಮ್ಮ ದೇಶದ ಗ್ರಾಮೀಣ ಕುಟುಂಬಗಳು ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಲ್ವಾ? ನಿಜ. ಯಾಕಂದರೆ ಗ್ರಾಮೀಣ ಭಾಗದ ಕುಟುಂಬಗಳಲ್ಲಿ ಗುಡಿ ಕೈಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಉಪಕಸುಬು ಯಾವುದಾದ್ರು ಒಂದು ಇದನ್ನು ಅನುಸರಿಸ್ತಾ ಇರ್ತಾರೆ. ಈ ಮಳೆಯ ಕೊರತೆಯನ್ನು ಎದುರಿಸ್ತಿರುವಂಥ ನಮ್ಮ ಗ್ರಾಮೀಣರು ಈ ಕೃಷಿಯ ಜೊತೆಗೆ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಯನ್ನು ಪ್ರಾರಂಭಿಸೋದ್ರಿಂದ ಅಭಿವೃದ್ಧಿಯನ್ನು ಹೊಂದ್ಬೋದು. ಹಾಗೆ ಮಹಿಳೆಯರು ಅನೇಕ ಸಂಘ ಸಂಸ್ಥೆಗಳ ಮೂಲಕ ಹೈನುಗಾರಿಕೆ ಇರ್ಬೋದು ಅಥವಾ ಸಣ್ಣ ಸಣ್ಣ ವ್ಯಾಪಾರಗಳನ್ನು ಮಾಡೋದಾಗಲಿ, ಅದನ್ನು ಮಾಡಿಕೊಂಡವರು ತಮ್ಮ ಅಭಿವೃದ್ಧಿಯನ್ನು ಹಾಗೂ ದೇಶದ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅಂದರೆ ತಪ್ಪಾಗಲಾರದು. ಬಂಗಾರದ ಮನುಷ್ಯ ಚಿತ್ರದ ಪಿಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಕೇಳೋಣ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ಜಿ ಕೆ ವೆಂಕಟೇಶ್.

ಕಟ್ಟಿ ನೋಡು, ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು, ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿಗೂಡ್.

0: ಕಾಸಿರೋಕ್ಕಾಗಿರೋರೆಲ್ಲ ರಾಜು ತಪ್ಪನಂಗಿರಬೇಕು,
1: ಕಾಸಿರೋಕ್ಕಾಗಿರೋರೆಲ್ಲ ರಾಜು ತಪ್ಪನಂಗಿರಬೇಕು. ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ಕಠಿಣ ಟೋಪು
0: ಹಾನಿ ಹಾನಿಗೂ.

0: ಈಗ ರೇಡಿಯೋ ಸಮಯ 9:52.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಚಿತ್ರ ಚಿತ್ತಾರ. ನಾವೀಗ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಅದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 1 ಗಂಟೆಗೆ ನಮ್ಮ ನಿಲಯದಿಂದ, ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವಂತಹ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ದಿನಕ್ಕೊಂದು ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಪ್ರಸಾರವಾಗುವಂಥ 6:51 ಕೃಷಿ ರಂಗ, ಇದರಲ್ಲಿಯೂ ಸಹ ಕೃಷಿಗೆ ಸಂಬಂಧಿಸಿದ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳು ಹಾಗೂ ಅದರ ಉಪಯೋಗಗಳನ್ನು ಹೇಳ್ತಾರೆ, ನೀವು ಕೇಳ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಇವತ್ತು ಇನ್ನೊಂದು ದಿನ ಹೇಳಿದೆ ನಾನು, ವಿಶ್ವ ಝೋನೋಸಸ್ ಡೇ. ಏನು ಹಾಗಂದರೆ, ಅಂದರೆ 1885 ವಿಜ್ಞಾನಿ ಲೂಯಿಸ್ ಫಾಸ್ಚರ್ ಅವರು ಏನು ಮಾಡಿದರು, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂಥ ರೇಬೀಸ್ ಈ ಕಾಯಿಲೆಗೆ ಮೊಟ್ಟ ಮೊದಲು ಯಶಸ್ವಿಯಾಗಿ ಲಸಿಕೆಯನ್ನು ನೀಡಿರ್ತಾರೆ. ಹಾಗಾಗಿ ಈ ದಿನದ ನೆನಪಿಗಾಗಿ ಪ್ರತಿ ವರ್ಷ ಇದು ಆಚರಣೆನ ಮಾಡ್ತೀವಿ. ಹಾಗಾದರೆ ಏನು ರೋಗ? ಪ್ರಾಣಿಗಳಿಂದ ಮನುಷ್ಯರಿಗೆ ಅಥವಾ ಮನುಷ್ಯರಿಂದ ಪ್ರಾಣಿಗಳಿಗೆ ಹರಡುವ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಪರಾವಲಂಬಿ ಜೀವಿಗಳಿಂದ ಉಂಟಾಗುವ ಕಾಯಿಲೆಗಳನ್ನು ನಾವು ಈ ರೋಗಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ರೇಬೀಸ್, ಬರ್ಡ್ ಫ್ಲೂ, ಹಂದಿಜ್ವರ, ಎಬಲೋ ಮತ್ತು ಕೋವಿಡ್, ಇದಕ್ಕೆ ಎಕ್ಸಾಂಪಲ್ ಅಂದರೆ ನಾವು ಉದಾಹರಣೆಯನ್ನು ತಗೊಳ್ಬೋದು. ಹಾಗಾದರೆ ಒಂದು ಆರೋಗ್ಯ ಈ ವಿಧಾನವನ್ನು ನಾವು ಹೇಗೆ ಕಾಪಾಡಿಕೊಳ್ಬೋದು ಅಂತ ಹೇಳಿದರೆ, ನಾವು ನಮ್ಮ ಪ್ರಾಣಿಗಳಿಗೆ ಅಂದರೆ ಸಾಕು ಪ್ರಾಣಿಗಳಿಗೆ ಲಸಿಕೆಯನ್ನು ಹಾಕಿಸ್ಬೇಕು. ಬೆಕ್ಕುಗಳು ಮತ್ತು ನಾಯಿಗಳಿಗೆ ರೆಬೀಸ್ ಲಸಿಕೆ ಬಗ್ಗೆ ಏನು ಹೊಸದಾಗಿ ಬಂದಿದೆ ಅನ್ನೋದನ್ನು ನೋಡಬೇಕು. ಹಾಗೆ ಪ್ರಾಣಿಗಳು ಅವಳ ದೇಹದ ದ್ರವ್ಯಗಳು ಅಥವಾ ಮಲವಿಸರ್ಜನೆಗೆ ಅವು ಮಾಡುವಂಥ ಕೆಲಸಗಳನ್ನು ಅದಾದ ನಂತರ ನೈರ್ಮಲ್ಯವನ್ನು ನಾವು ಅವಕ್ಕೆ ಅಭ್ಯಾಸವನ್ನು ಮಾಡಿಸ್ಬೇಕು. ಹಾಗೆ ನಾವು ಸಹ ಅದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು. ಹೀಗೆ ಹೇಳ್ತಾ ಹೋದರೆ ಸಮಯನೇ ಸಾಕಾಗಲ್ಲ. ಹಾಗಾಗಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಂದು ಆರೋಗ್ಯವನ್ನು ಪಡ್ಕೊಳ್ಳೋಣ, ಈ ರೇಬೀಸ್ ಅಂತಹ ಮಾರಕ ಕಾಯಿಲೆಯನ್ನು ನಾವು ದೂರ ಮಾಡೋಣ ಅಂತ ಹೇಳ್ತಾ ಇಂದಿನ ಚಿತ್ರ ಚಿತ್ತಾರವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಕೊನೆಯಲ್ಲಿ KS ನರಸಿಂಹಸ್ವಾಮಿ ಅವರ ರಚನೆಗೆ ಸಿ ಅಶ್ವಥ್ ಸಂಗೀತ ಅಳವಡಿಸಿರುವಂಥ ಮೈಸೂರು ಮಲ್ಲಿಗೆ ಚಿತ್ರದ S. ಜಾನಕಿ ಮತ್ತು BR ಛಾಯಾ ಹಾಡಿರುವ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರಾ ಸುಜನ್.

ಶ್ರೋತೃಗಳೇ, ಈಗ ಸಮಯ 10:02 ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಹಲೀಂ ಜಫರ್ ಖಾನ್ ಅವರಿಂದ ಸಿತಾರ್ ವಾದನವನ್ನು ಕೇಳಲಿದ್ದೀರಿ. ರಾಗ ಮಿಶ್ರಮಾಂಡ್, ತಾಳ ಠುಮ್ರಿ ಅದ್ದಾ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಹಲೀಂ ಜಫರ್ ಖಾನ್ ಅವರಿಂದ ಸಿತಾರ್ ವಾದನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 5712201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿಟಪಟ ಎಣಿಸೋಕೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 11 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಶ್ರೋತೃಗಳೇ ಕ್ಷಮಿಸಿ, ಈಗ ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ, ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಗಾನ ಭಜನದ ಮೊದಲಿಗೆ ಕೇಳೋಣ ಸುನಿಧಿ ಚೌಹಾಣ್ ಅವರು ಹಾಡಿರುವ ಅಖೀರಾ ಚಿತ್ರದ ಗೀತೆ. ಮನೋಜ್ ಮೊಂಟಶೀರವರ ಸಂಗೀತ ನೀಡಿರುವ ಈ ಗೀತೆಗೆ ವಿಶಾಲ್ ಶೇಖರ್ ಸಾಹಿತ್ಯ ರಚಿಸಿದ್ದಾರೆ.

ಇನ್ನು ಕೇಳೋಣ ಗುಲ್ಜರ್ ಅವರು ಸಾಹಿತ್ಯ ರಚಿಸಿರುವ ಗುರು ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್, ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಉದಯ್ ಮಜುಮ್ದಾರ್.

ಉದಿತ್ ನಾರಾಯಣ್, ಸುಖ್ವೀಂದರ್ ಸಿಂಗ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳೋಣ ಲಗಾನ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಾವೇದ್ ಅಖ್ತಾರ್ ಅವರದ್ದು, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಶ್ರುತಿಗಳೇ, ಈಗ ಸಮಯ 10:47:07. ನೀವು ಕೇಳ್ತಾ ಇದ್ದೀರಾ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕೇಳೋಣ ಸುನಿಧಿ ಚೌಹಾಣ್ ಹಾಗೂ ಅರ್ಜಿತ್ ಸಿಂಗ್ ಅವರು ಹಾಡಿರುವ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು, ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿಟಪಟ ಎಣಿಸೋಕೆ ಆನಂದ.
3: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
4: ಅಮೃತವಂತೆ ಪ್ರೇಮದ ಗಾನ,
3: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
4: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನೀಡಲಿ.
3: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
5: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾರು ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮಗಾಗಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಸೇರಿದೆ ಹಿತವಾಗಿದೆ ಮಾತೆಲ್ಲವೂ ಇಂಪಾಗಿದೆ.
0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
2: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
3: ನಮ್ಗೆ ನೀನೇ ಧೈರ್ಯ, ನೀನೇ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಗಾನಬಜಾನದ ಕೊನೆಯಲ್ಲಿ ಕೇಳೋಣ ಫನಾ ಚಿತ್ರದ ಗೀತೆ ಶಾನ್ ಹಾಗೂ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಪ್ರಸೂನ್ ಜೋಶಿ ಅವರದ್ದು, ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. FM

93.1 ಮೆಗಾಹರ್ಟ್ಸ್ ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 11:02:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಗಾನಡಂಗೂರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸಜನಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ ರಚನೆಗೆ ಎ ಆರ್ ರೆಹಮಾನ್ ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ಅಪಾಯವಿದೆ ಎಚ್ಚರಿಕೆ ಚಿತ್ರದ್ದು. ಹಾಡಿಗೆ ಧ್ವನಿಯಾಗಿದ್ದಾರೆ ರಜತ್ ಹೆಗ್ಡೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಅಭಿಜಿತ್ ತೀರ್ಥಹಳ್ಳಿ.

ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ. ಕಾರ್ಯಕ್ರಮದ ಕೊಡುಗೆ ಧಾರವಾಡ ಆಕಾಶವಾಣಿ ಕೇಂದ್ರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕ

ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಕಾರ್ಯಕ್ರಮದ ಕೊಡುಗೆ ಮೈಸೂರು ಆಕಾಶವಾಣಿ ಕೇಂದ್ರ. ಇನ್ನು ಕೇಳೋಣ ಎಸ್ ಎ ರಾಜ್ಕುಮಾರ್ ಸಂಗೀತ ನೀಡಿರುವ, ಎಸ್ ನಾರಾಯಣ್ ಸಾಹಿತ್ಯ ರಚಿಸಿರುವ ಸೇವಂತಿ ಸೇವಂತಿ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರಾ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಇಂದು ಸೂರ್ಯಘರ್ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೀರಿ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. ಈಗ ಕೇಳೋಣ ಶ್ರೀಕಾಂತ್ ಹರಿಚರಣ್ ಅವರು ಹಾಡಿರುವ ಜೈ ಭೀಮ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸಂತೋಷ್ ಅವರದ್ದು, ಸಂಗೀತ ನೀಡಿದ್ದಾರೆ ಸೀನ್ ರಾಲ್ಡನ್.

ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳು ಮತ್ತು ಮುಂಜಾಗ್ರತೆ ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ವಿವಿಧ ಕಲಾವಿದೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಲಿದ್ದೀರಿ. ನಿರ್ವಹಣೆ ಪಿಎಂ ಜಗದೀಶ್. 5:30 ಕ್ಕೆ

ಚಿತ್ರ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0827222858. ಗಾನಡಂಗುರದಲ್ಲಿ ಇನ್ನು ಕೇಳೋಣ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ರಾಜಧಾನಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಯಂತ್ ಕೈಕಿಣಿ ಅವರದ್ದು, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಶ್ರೋತೃಗಳೇ, ಈಗ ಸಮಯ 11:29:47. ನೀವು ಕೇಳ್ತಾ ಇದ್ದೀರಾ ಗಾನಡಂಗುರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕೇಳೋಣ ಸೋನು ನಿಗಮ್ ಅವರು ಹಾಡಿರುವ ರಾಟೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಯೋಗರಾಜ್ ಭಟ್ ಅವರದ್ದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಇನ್ನು ಕೇಳೋಣ ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಬ್ರ್ಯಾಟ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಶಶಾಂಕ್ ಅವರದ್ದು, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
1: ಅಮೃತವಂತೆ ಪ್ರೇಮದ ಗಾನ,
0: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ.
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
2: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ, ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.

ಜೊತೆ ಜೊತೆಯಲ್ಲಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ರಚಿಸಿರುವ ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ.

ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಗಾನಡೊಂಗರದಲ್ಲಿ ಇನ್ನು ಕೇಳೋಣ ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಏಳುಮಲೆ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆಗೆ ಡಿ ಇಮ್ಮನ್ ಸಂಗೀತ ಸಂಯೋಜಿಸಿದ್ದಾರೆ.

ಇನ್ನು ಕೇಳೋಣ. ರಾಜ್ ಪಿ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಮಿಥುನ್ ಮುಕುಂದನ್ ಸಂಗೀತ ನೀಡಿ ಹಾಡಿಗೆ ಧ್ವನಿಯಾಗಿರುವ ಒಂದು ಮೊಟ್ಟೆಯ ಕತೆ ಚಿತ್ರದ ಗೀತೆ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ಅಂಬಾರಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿಣಿ ಅವರದ್ದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಇದುವರೆಗೆ ಗಾನಡಂಗೂರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳು ಮತ್ತು ಮುಂಜಾಗ್ರತೆ ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಶ್ರೋತೃಗಳೇ, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ನಿರೀಕ್ಷಿತ ಮುಂಗಾರು ಮಳೆಯಾಗದ ಹಿನ್ನೆಲೆ ಮುಂಗಾರು ಬಿತ್ತನೆ ಕುಂಠಿತಗೊಂಡಿದೆ. ನಾಡಿನಾದ್ಯಂತ ಸೂಪರ್ ಎಲ್ನಿನೋ ಪ್ರಭಾವದಿಂದ ಬರದ ಛಾಯೆ ಆವರಿಸಿದೆ. ವಿಭಾಗವಾರು ಬರ ಪರಿಸ್ಥಿತಿ ಅವಲೋಕಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಗೆ ಆಗಮಿಸಿ ನಾಳೆ ವಿಶೇಷ ಸಭೆ ಆಯೋಜಿಸಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸೂಪರ್ ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಶೇಕಡ 35% ಮಳೆ ಕೊರತೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ವಿಭಾಗವಾರು ಬರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಯವರು ಸಭೆ ನಡೆಸಲಿದ್ದಾರೆ ಎಂದರು. ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿತ್ರದುರ್ಗ ಶಾಖಾ ಕಾಲುವೆಯ ಗೋನೂರು ಆಕ್ವಾಡಕ್ಟ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲ ಕಾಮಗಾರಿಗಳನ್ನು 2028ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಕೆಆರ್ಎಸ್ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು ನಿನ್ನೆಯಿಂದ 1095 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆ ಮೂಡಿಗೆರೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ.

0: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದಾಗಿ ಸಂಭವಿಸಿರುವ ಕೃಷಿ ಹಾನಿಯ ಕುರಿತಂತೆ ಆದಷ್ಟು ಶೀಘ್ರ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ವ್ಯಾಪ್ತಿಯಲ್ಲಿ 1300 ಕೆರೆಗಳಿವೆ. ಇವುಗಳಲ್ಲಿ ಸುಮಾರು 500 ಕೆರೆಗಳು ಒತ್ತುವರಿಯಾಗಿದ್ದು, ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕಂತನಹಳ್ಳಿ ಪ್ರದೇಶದ 300 ಎಕರೆ ದಟ್ಟ ಅರಣ್ಯ ಭೂಮಿ ನಾಶ ತಡೆಯಲು ಅರಣ್ಯ ಇಲಾಖೆ ವಿಶೇಷ ಯೋಜನೆ ಜಾರಿಗೊಳಿಸಿ ದೇವರ ಕಾಡು ಎಂದು ಘೋಷಿಸುವಂತೆ ವೃಕ್ಷಲಕ್ಷ್ಯ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವೃಕ್ಷಲಕ್ಷ್ಯ ಆಂದೋಲನದ ಸಂಚಾಲಕ ಶ್ರೀಪಾದ್ ಬಿಚ್ಚುಗತ್ತಿ.
1: ಸೊರಬ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾನ್ ಪ್ರದೇಶಗಳಿದ್ದು 114 ಕಾನ್ ಪ್ರದೇಶಗಳಲ್ಲಿ ಕೇವಲ 14 ಉಳಿದಿವೆ. ಅವುಗಳಿಗೂ ಲಗ್ಗೆ ಹಾಕಿದ್ದು ಬಯಲು ನಾಗಡು ಆಗುವಲ್ಲಿ ದಾಪುಗಾಲಿ ಇಡುತ್ತಿರೋದು ಖೇದಕರ ಸಂಗತಿ. ಅರಣ್ಯ ಕಂದಾಯ ವಾದ ವಿವಾದದಲ್ಲಿ ಅರಣ್ಯ ಸೊರಕ್ತಾ ಇದೆ. ಕೂಡಲೇ ಎರಡು ಇಲಾಖೆಗಳು ಜಂಟಿ ಕಾರ್ಯಾಚರಣೆ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾಗಬೇಕು. ಉಳಿದಿರುವ ಅರಣ್ಯಕ್ಕೆ ಜೀವವೈವಿಧ್ಯ ತಾಣದ ಮಾನ್ಯತೆ ನೀಡಬೇಕು. ಚಂದ್ರಗುತ್ತಿ ಗಣಿಯಿಂದ ಶಿಲಾರಣ್ಯಕ್ಕೆ ಧಕ್ಕೆ ಆಗ್ತಿದೆ. ಗಣಿ ನಿರ್ಬಂಧಕ್ಕೆ ಇಲಾಖೆಗಳು ಮುಂದಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾವು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ.
2: ಸೊರಬ ತಾಲೂಕಿನಲ್ಲಿ ಸಾವಿರಾರು ಕೆರೆಗಳು, ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಆಡುವಂತ, ಆದ್ರೆ ಮುಕ್ಕಾಲು ಭಾಗ ಕೆರೆಗಳು ಅತಿಕ್ರಮಿಸುತ್ತಾಗಿದೆ. ಕೂಡಲೇ ಒತ್ತುವರಿಯಾದ ಕೆರೆಯನ್ನು ಸಂರಕ್ಷಿಸಬೇಕು, ಕಾನರಣ್ಯ ಉಳಿಯಬೇಕು.
0: ಇಂದು ದೇಶದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಬು ಜಗಜೀವನ್ ರಾಮ್ ಅವರ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಶೋಭಾರಾಣಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇಂದು ಟಿಬೆಟಿಯನ್ ಬೌದ್ಧ ಗುರು 14ನೇ ದಲೈಲಾಮ ಅವರ ಜನ್ಮದಿನ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ದಲೈಲಾಮ ಅವರಿಗೆ ಗಣ್ಯರು 91ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶದ ಏಕತೆ ಹಾಗೂ ರಾಷ್ಟೀಯ ಅಖಂಡತೆಯ ಹರಿಕಾರ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜಯಂತಿ ದಿನವಾದ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
3: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜನಗರ ಜನಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.

0: ರತ್ನ ಏನ್ರಿ ಹಾಡ್ ಜೋರ್ ನಡ್ದಾವಲ್ರಿ, ಕೆಲ್ಸ ಮುಗಿದೈತಿ?
1: ಬರ್ರಿ ಬರ್ರಿ, ಆಯ್ತ್ ಬರ್ರಿ. ಅಕ್ಕೂರ್ ಅವ್ರ, ನಂದಾ, ಉಮಾ, ಯಾಕೋ ನಮ್ದು ಮಂಡಳದಾಗ ಕಾರ್ಯಕ್ರಮಕ್ಕ ಪ್ರಾರ್ಥನೆ ಹಾಡ್ರಿ ಅಂತ ಹೇಳಿದ್ರಿ ನೋಡ್ರಿ, ಅದಕ್ಕ ಈ ಹಾಡು ಸಿಲೆಕ್ಟ್ ಮಾಡ್ಕೊಂಡೆ. ನಾವ ಎಲ್ಲಾರು ಹೇಳೋದು ಅದಕ್ಕ ಮೊದ್ಲ ಇದು ಹಾಡ್ ಹೇಳಿ ಆಮೇಲೆ ಮಾತಾಡೋಣಂತಲ್ಲ.

0: ಹಾಡೋ
1: ಇದ ಹಾಡ ಇರ್ಲೇನ್ರಿ ಅಕ್ಕೂರ
0: ಇಲ್ರಿ ಗಣಪನ್ ಹಾಡ್ ಬಹಳ ಚಂದ ಐತ್ರಿ.
1: ಅಂದಂಗ ನಾ ಕೇಳುದು ಮರ್ತೆ ನೋಡ್ರಿ, ಯಾಕೋ ತಡ ಆತಲ್ಲ ಎಲ್ಲರೂ ಬರುವುದು.
2: ಹೌದ್ರಿ, ನಮ್ಮ ಮನೆಗೆ ನಮ್ಮ ಅಜ್ಜ ಅಜ್ಜಿ ಊರಿಂದ ಬಂದ್ರಿ. ಬಂದ್ ಕೂಡ್ಲೆ ಹಂಗ ಹೊರಗ್ ಬರುವುದು ಸರಿ ಕಾಣುದಿಲ್ಲ ಅಂತ ಅವ್ರ ಜೋಡಿ ಮಾತಾಡಿ ಕುಡಿಯಕ್ ಕಷಾಯ ಮಾಡ್ಕೊಟ್ಟು ಅವ್ರಿಗೆ ಹೇಳ್ ಬಂದೇನ್ ನೋಡ್ರಿ.
0: ಹೌದ್ರಿ ನಂದ, ಚಲೋ ಮಾಡಿದ್ರಿ ನೋಡ್ರಿ. ಹಿರಿಯರು ಅಂದ್ರ ಮನಿಗೆ ಕಳಸಿದ್ದಂಗ, ಅವ್ರಿದ್ರ ಮನಿಗೆ ಎಷ್ಟ್ ಖಳ ಇರ್ತೈತಿ, ಮತ್ತ ಮನಿ ತುಂಬಿದಂಗ ಅನಸ್ತ ನೋಡ್ರಿ ಉಮಾ.
3: ಹೌದ್ರಿ, ಹಿರಿಯರು ಇದ್ರ ಮನ್ಯಾಗ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳು ಇರ್ತಾವ ನೋಡ್ರಿ.
1: ಖರೆ ನೋಡ್ರಿ ನಂದ, ಅಗ್ನಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ನೀವು.
0: ಹೂನ್ರಿ, ನಾವು ಮನ್ಯಾಗ ಹಿರಿಯ ಹಾಕೊಟ್ಟ ದಾರಿಯೊಳಗ ನಡೆದ್ರ ನಮ್ಮ ಮಕ್ಕಳು ಬಂದಂತ ನಮ್ಮ ಸೊಸೆಂದ್ರು ಮುಂದಿನ ಪೀಳಿಗೆಯವರಾದ ಮೊಮ್ಮಕ್ಕಳು ಹಂಗ ನಡೀತಾರ ನೋಡ್ರಿ. ನಾವು ಮೊದಲ ಹಿರಿಯರಿಗೆ ಗೌರವ ಕೊಟ್ಟು ಅದಾರಿ ಮಕ್ಕಳಿಗೆ ತೋರಿಸಿದ್ರ ಅವರು ಹಂಗ ನಡ್ಕೊಂಡು ಸಂಸ್ಕಾರವಂತರಾಗಿ ಬೆಳಿತಾರ ನೋಡ್ರಿ.
2: ಅವರು ಸಾತ್ವಿಕ ಆಹಾರ, ನೈಸರ್ಗಿಕವಾಗಿ ಬೆಳೆದ ತಾಜಾ ತರಕಾರಿಗಳನ್ನ ಹಣ್ಣು ಹಂಪಗಳನ್ನ ತಿಂತಾ ಇದ್ರಲ್ರಿ.
3: ಹೌದ್ರಿ, ಅದಕ್ಕ ಅವರು ಎಷ್ಟು ಗಟ್ಟಿಮುಟ್ಟಿ ಆಗಿದ್ರು ನೋಡ್ರಿ.
1: ಖರೆ ಅದ ನೋಡ್ರಿ ನಂದ ನೀವ್ ಹೇಳೋದು, ಅದ ಈಗಿನ ಕಾಲದ ಮಂದಿ ನೋಡ್ರಿ, 30 ವರ್ಷಕ್ಕಂದ್ರ 108 ಬ್ಯಾನಿ ಹುಟ್ಟಿರ್ತಾವ.
2: ಹೂನ್ರಿ ಪಾರತ್ನ, ಹಾಳು ಮೋಳು ಹೊರಗಿಂದು ರಸ್ತೆದ್ದು ತಿಂತಾವು, ಅದಕ್ಕೇನ್ ಸ್ವಚ್ಛತೆ ಇರುವುದಿಲ್ಲ ಏನಿಲ್ಲ, ಮತ್ ಬೆಂಗಳ ಬರ್ದೆ ಏನಾಗ್ತೈತಿ.
0: ಅಲ್ರಿ, ಸಣ್ಣ ಸಣ್ಣ ಹುಡುಗರು ಬರೇ ಮ್ಯಾಗಿ ಗೋಬಿ ಅಂತ ತಿಂತಾರ್ರಿ, ಅದೆಲ್ಲ ಮೈದಾದಾಗ ಮಾಡಿ ಕರ್ದಿಟ್ಟಿರ್ತಾರ ನೋಡ್ರಿ, ಹಂಗಾಗಿ ಅವು ಪಚನ ಆಗೋದಿಲ್ರಿ ಅಂತ ಹೇಳಿ ಹಗಲೆಲ್ಲ ಡಾಕ್ಟರ್ ಕಡೆ ಹೋಗೋದೇ ಹೋಗೋದ ನೋಡ್ರಿ.
2: ಹೌದ್ರಿ, ಡಾಕ್ಟರ್ ಹೇಳ್ತಾರ ನೋಡ್ರಿ, ಪೌಷ್ಟಿಕ ಆಹಾರ ಸೇವನೆ ಮಾಡ್ರಿ, ಹಸಿರು ತರಕಾರಿನ್ರಿ, ನೀರ್ ಹೆಚ್ಚು ಕುಡೀರಿ, ಹೊರಗಿನ ಆಹಾರ ತಿನ್ಬೇಡ್ರಿ ಅಂತೆಲ್ಲ ಹೇಳ್ತಾರ್ರಿ.
1: ಅಲ್ರಿ, ಈಗಿನ ಮಂದಿಗೆ ಡಾಕ್ಟರ್ ಹೇಳಿದ್ದ ಖರೆ ನೋಡ್ರಿ, ಅವ್ರದ್ದ ಕೇಳ್ತಾರ. ನಾವ್ ಏನಾರ ಹೇಳಕ್ ಹೋದ್ರ ಅಯ್ಯ ನಿಮ್ ಕಾಲ ಅಲ್ಲಿದ ಬರೇ ಬರೇದನ್ನ ತಿನ್ನಾಕ ಉಣ್ಣಾಕ ಅಂತಾರ. ನಮ್ ಹಿರಿಯರ್ ನೋಡ್ರಿ ಎಷ್ಟು ಪದ್ಧತಿ ಸೀರ ತಿನ್ನುದು ಉಣ್ಣುದು ಏನೇನ್ ಮಾಡ್ಬೇಕು ಯಾವಾಗ ಹೆಂಗ ಅಂತ ಎಷ್ಟು ಚಂದ ಹಾಕಿ ಕೊಟ್ಟಾರ.
0: ಅಲ್ಲ, ಹಬ್ಬ ಹುಣ್ಣಿಮೆಗಳು ಮಾಡೋದ ನೋಡ್ರಲ್ಲ, ಯಾವ ಹಬ್ಬಕ್ಕ ಏನ್ ಮಾಡೋದು ಅಂತ ನಿಮ ಹಾಕ್ಯಾರ. ಅವು ಎಷ್ಟ್ ಅರ್ಥಪೂರ್ಣ ಅದಾವ ಅಂದ್ರ ಮಣ್ಣಿಗೆ ಗೌರವ ಕೊಡುವುದಕ್ಕ ಗುಳ್ಳವ್ವ ನಾಗಪ್ಪ ಮಣ್ಣಿಲೆ ಮಾಡಿ ಪೂಜೆ ಮಾಡ್ತೀವಿ, ಮತ್ತ ನವರಾತ್ರಿಗೆ ಅದಾಮಿಗೆ ಬೀಜ ಹಾಕಿ ಸಸಿ ಬೆಳೆಸಿ ಹಬ್ಬ ಮಾಡ್ತೀವಿ, ಇನ್ನ ದೀಪಾವಳಿಗೆ ಮಣ್ಣಿನ ಪ್ರಂಟಿ ಮಾಡಿ ದೀಪ ಬೆಳಗ್ತೀವಿ, ಮತ್ತ ಸಗಣಿಲೆ ಪಾಂಡವರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ. ಎಷ್ಟು ಚಂದ ಪದ್ಧತಿಗಳು ನೋಡ್ರಿ ಅಲ್ಲೇನ್ರಿ ರತ್ನ ಇವೆಲ್ಲ.
3: ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಐತಿ ನೋಡ್ರಿ, ಅದಕ್ಕ ಹಿರಿಯರು ಮನ್ಯಾಗ ಇರ್ಕೊಂಡೋದ್ರಿ.
2: ಅಲ್ರಿ ನಂದ, ಮೊದ್ಲು ರೊಕ್ಕ ರೂಪಾಯಿ ವಿಚಾರನು

0: ಎಷ್ಟು ಸರಳ ಇತ್ರಿ. ಎಲ್ಲಾ ಮನಿ ಹಿರಿಯರ ನಡ್ಸ್ಕೊಂಡು ಹೋಗ್ತಿದ್ರು. ಯಾವ್ದು ಕಮ್ಮಿ ಆಗ್ದಂಗ ರೊಕ್ಕದ ಸರಿಯಾದ ಉಪಯೋಗ ಮಾಡುದು, ಉಳಿತಾಯ ಮಾಡುದು ಮಾಡ್ತಿದ್ರು ನೋಡ್ರಿ.
1: ಹೌದ್ರಿ, ಅವಾಗ ಹೆಚ್ಚು ಸಾಲ ಸೋಲ ಮಾಡುದ ಇರ್ತಿದ್ದಿಲ್ಲ. ಯಾವ ಕೆಲ್ಸಕ್ಕ ಯಾವ ಕರೆಕ್ ಎಷ್ಟ್ ಖರ್ಚ್ ಮಾಡ್ಬೇಕು ಅನ್ನೋದಂತ ಅವ್ರು ಮೊದ್ಲ ಲೆಕ್ಕ ಹಾಕಿ ಇಡ್ತಿದ್ರು.
2: ಹಂಗಾರಿ ಮಕ್ಕಳ ಶಿಕ್ಷಣಕ್ಕ, ಮಕ್ಕಳ ಮದುವಿಗೆ ಅಂತ ಬ್ಯಾರೇನ ಹಣ ತಗತಿದ್ರು ನೋಡ್ರಿ.
3: ಮತ್ತವಾಗ ಎಂಟೆಂಟ್ ದಿನ ಎಲ್ಲಾ ಮದುವಿ ಮುಂಜ್ವಿ ಎಲ್ಲಾ ಕಾರ್ಯಕ್ರಮ ನಡೀತಿದ್ವು ನೋಡ್ರಿ. ಮನಿ ತುಂಬಾ ಮಂದಿ ಇದ್ರು, ಎಲ್ಲಾ ಎಷ್ಟು ಸ್ಥೀಲೆ ಸಂಪ್ರದಾಯಕ್ಕೆ ತಕ್ಕಂಗ ಪದ್ಧತಿ ಸೀರ್ ಮಾಡ್ತಿದ್ರು. ಅಲ್ಲೇನ್ರಿ ಅಕ್ರೋರ?
1: ಹೌದಪ್ಪ, ನಾವ್ ಸಣ್ಣವ್ರಿದ್ದಾಗ ಮನ್ಯಾಗ ಏನಾರ ಕಾರ್ಯಗಳು ಹಬ್ಬ ಅಂದ್ರ ನಮ್ಮ ಅಜ್ಜ ಅಜ್ಜಿ ಎಷ್ಟ್ ಚಂದ ಎಲ್ಲಾರ್ಗು ತಿಳುವಳಿಕೆ ಹೇಳ್ತಿದ್ರು. ನಾವು ಏನ್ ಕೆಲ್ಸ ಮಾಡ್ಬೇಕಂತ ಹಂಚಿಕೊಡ್ತಿದ್ರು. ದೊಡ್ಡವರು ಅವ್ರ ಕೆಲ್ಸ ಮಾಡಿದ್ರ ನಾವು ರೇಷ್ಮಿ ಲಂಗ ಹಾಕೊಂಡ್ ಕೊಂತ ಖುಷಿಲೆ ನಮಗ್ ಕೊಟ್ಟ ಕೆಲ್ಸಾನ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ ನೋಡ್ರಿ.
3: ಮತ್ತ ಈಗ ನಾವು ದೊಡ್ಡವರಾಗೇವಿ, ನಮಗ ಅವ್ರ ಹೇಳಿಕೊಟ್ಟಿದ್ ಪದ್ಧತಿ ನೆನಪಿರ್ತಾವ. ಹಂಗ ನಾವು ಮಾಡಿ ನಮ್ ಮಕ್ಕಳಿಗೂ ಹೇಳ್ಕೊಡ್ತೇವಿ. ಅಲ್ಲ, ಪೂಜಾ ಮಾಡೋ ಮುಂದ ಎಷ್ಟು ಚಂದ ದೇವ್ರ ಹಾಡು ಹೇಳ್ರಿ ಅಂತ ಹೇಳಿಸ್ತಿದ್ರು. ನನಗ ಇನ್ನೂ ನೆನಪದಾವ್ ನೋಡ್ರಿ. ಅವ್ರು ಕಲ್ಸಿ ದೇವಿ ಹಾಡು ನೆನಪೈತಿ. ಈಗ ಅದನ್ನ ನಾವ್ ಎಲ್ಲಾರು ಸೇರಿ ಹೇಳೋಣಲ್ಲ.
1: ದೇವಿ ಹಾಡು ಹೇಳೋಣಲ್ರಿ.

0: ನೀವು ಪುಣ್ಯವಂತರ್ರಿ, ಅತ್ತಿ ಮಾವ ಅದಾರಂತೀರಿ, ಅವರಿಂದ ಎಲ್ಲಾ ನೇಮ ಕೇಳಿ ಮಾಡ್ತೀರಿ. ನಾನು ಹಂಗ ನೋಡ್ರಿ, ನಮ್ಮ ಅತ್ತಿಯವರು ಹೇಳದಂಗನ ಮಾಡ್ತೇನ್ರಿ.
1: ಹೌದಪ್ಪ ನಂದ, ಖರೆ ಅದ ನೋಡ್ರಿ ನೀವ್ ಅನ್ನೋದು. ನನಗೂ ಏನಾರ ಗೊತ್ತಾಗ್ಲಿಲ್ಲ ಅಂದ್ರ ಉಮಾ ಅವ್ರ ಮನೆಗೆ ಹೋಗ್ತೇನ್ರಿ. ಎಷ್ಟು ಪ್ರೀತಿಲಿ ಹಚ್ಕೊಂಡು ಮಾತಾಡ್ತಾರ, ಮತ್ತ ಅವ್ರ ಅತ್ತಿ ಮಾವ ಮಾಡೋದನ್ನ ಸರಳಾಗಿ ತಿಳಿಸ್ಕೊಡ್ತಾರ ನೋಡ್ರಿ.
2: ಇನ್ನೂ ಒಂದಂದ್ರ, ಮನ್ಯಾಗ ಹಿರಿಯರ್ ಇದ್ರು ಅಂದ್ರ ಅವ್ರಿಗೆ ಸಣ್ಣ ಕಾಯಿಲೆಗಳಿಗೆ ಔಷಧಿ ಕಷಾಯ ಚೂರ್ಣದ ಮಾಹಿತಿ ಇರ್ತಾವ ನೋಡ್ರಿ. ಅದರಿಂದ ಡಾಕ್ಟರ್ ಕಡೆ ಹೋಗೋ ಮೊದ್ಲ ಸಣ್ಣ ಪ್ರಥಮ ಉಪಚಾರ ಮನೆಯೊಳಗನ ಮಾಡ್ಕೊಳ್ಬೇಕು ನಾವು.
0: ಮತ್ತ ಹಿರಿಯರಿಗೆ ಮಳೆ ಬಿಸಿಲು ಚಳಿಗಾಲ ತಕ್ಕಂತ ಆಹಾರ ಉಡುಗೆ ತೊಡುಗೆ ಮಾಹಿತಿ ಕೂಡ ಇರ್ತಾವ ನೋಡ್ರಿ, ಅದನ್ನ ನಮಗ ಹೇಳ್ಕೊಡ್ತಾರ್ರಿ.
3: ನನಗ ಜ್ವರ ಬಂದಾಗ ನಮ್ಮ ಅತ್ತೆಯವರು ಎಷ್ಟು ಕಾಳಜಿ ಮಾಡಿದ್ರಿ, ನಾನ್ ಯಾವ ಕೆಲ್ಸಾನು ಮಾಡ್ದಂಗ ನೋಡ್ಕೊಂಡ್ರು ನೋಡ್ರಿ.
2: ನೋಡ್ರಿ ಹಿರಿಯರ್ ಮನ್ಯಾಗ ಇದ್ರಂದ್ರ ಹಿಂಗೆಲ್ಲ ನಮಗೂ ಬಹಳ ಹಚ್ಕೊಂಡು ಹೋಗ್ತಾರ ಅವ್ರು. ಇನ್ನೂ ಒಂದ್ ಮುಖ್ಯ ಹೇಳೇನ್ರಿ, ಅವ್ರಿಗೆ ಹೆಚ್ಚು ತಿಳುವಳಿಕೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ವಿಜ್ಞಾನ ಲೆಕ್ಕ ಮಾಡೋದು ಮಗ್ಗಿ ಹೇಳ್ಕೊಡೋದು ಬರ್ಸೋದು ABCD ಬರ್ಸೋದು ಎಲ್ಲ ಮಾಡ್ತಾರ ನೋಡ್ರಿ ಅವರು.
1: ಹೌದ್ರಿ ರತ್ನ, ಅಲ್ದನ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕತೆಗಳನ್ನ ಹೇಳ್ತಾರ, ರಾಜಾ ರಾಣಿಯರ ಕತೆ ಹೇಳ್ತಾರ, ಭಾರತದ ವೀರ ಯೋಧರ ಕತೆಗಳನ್ನ, ಮತ್ತ ವಿಜ್ಞಾನಿಗಳ ಸಾಧನೆಗಳನ್ನ ಕೂಡ ತಿಳಿಸ್ಕೊಡ್ತಾರ. ಒಳ್ಳೆ ನೀತಿ ಕತೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರ ನೋಡ್ರಿ.
3: ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ, ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ಊರಿಂದ ಅಪ್ಪ ಅವ್ವ ಬಂದ್ರ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರುದಿಲ್ರಿ. ಅವ್ರ ಮಾತ್ ಮಾತ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ. ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರ, ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ನಮ್ಮಪ್ಪ ಅಮ್ಮ ಊರಿಂದ ಬಂದ್ರಂದ್ರೆ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರೋದಿಲ್ರಿ. ಅವ್ರ ಮಾತ್ ಮಾತಾಡ್ತಾ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ.
2: ಹೌದ್ರಿ, ಹಂಗ ಹಿರಿಯರು ತಾವ್ ಸಂಜೆಗೆ ವಾಕಿಂಗ್ ಹೋಗೋ ಮುಂದ ಹುಡುಗರ್ನ ಕರ್ಕೊ ಹೋಗ್ತಾರ, ಗಾರ್ಡನ್ ದಾಗ ಆಟ ಆಡಿಸ್ಕೊಂಡ್ ಬರ್ತಾರ, ಸೂಟಿ ಇದ್ದಾಗ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡ್ ಹೋಗಿ ವ್ಯಾಯಾಮ ಮಾಡಿಸ್ತಾರ.
0: ಹೌದ್ರಿ, ಇದರಿಂದ ಮಕ್ಕಳಿಗೆ ದೈಹಿಕವಾಗಿ ಬೇಕಾಗುವ ವ್ಯಾಯಾಮ ಕಲಿತು ಬಂದ್ರಿ, ಅವರು ಇಲ್ದಾಗ್ಲು ತಾವ ಹೋಗಿ ಮಾಡ್ತಾರ ನೋಡ್ರಿ.
3: ಅಲ್ರಿ ಅವ್ರು ಎಷ್ಟು ಚಂದ ಗುರುಗಳಿಗೆ ಗೌರವ ಕೊಡುದು, ತಮ್ಗಿಂತ ದೊಡ್ಡವ್ರು ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ಕಲಿಸ್ತಾರ ನೋಡ್ರಿ.
2: ಅದ್ರ ಜೊತೆಗೆ ಭಾವಗೀತೆ ದೇವರ ಹಾಡು ಜಾನಪದ ಹಾಡುಗಳನ್ನ ಕೂಡ ಕಲಿಸ್ತಿದ್ರು ನೋಡ್ರಿ. ಅವರು ಹಾಡ್ತಿದ್ರ ನಮ್ ಕಲಿಸ್ತಿದ್ರು. ಹಂಗಾಗಿ ನಮ್ಮವ್ ಹಾಡು ಜಾನಪದದ ಸುಗ್ಗಿ ಹಾಡು ನನಗ ಬಹಳ ಇಷ್ಟ ಆಗಿತ್ತು ನೋಡ್ರಿ. ಅದನ್ನ ಈಗ ಹೇಳೋನ್ ಬರಿಲ್ಲ.
1: ಏನ್ ಚಂದ ಬೆಳಿ ನಮ್ ಹೊಲ್ದಾಗ ಅಂತಲ್
2: ಅದರಿ. ಏನ ಚಂದ ಬೆಳಿ ನಮ್ಮ ಹೊಲಾಗ.
1: ಹೌದ್ ಹೌದ,
2: ತೆನಿ ತೋ ಗಾತಾವ ಗಾಳಿ

0: ಹಾಡು ಎಷ್ಟು ಚಂದ ಐತಿ ನೋಡ್ರಿ ರತ್ನ ಅವ್ರ, ಈ ಸುಗ್ಗಿ ಹಾಡು ಹೊಲದಾಗ ಹೋಗಿ ಕುಂತ ಬಂದಂಗ ಆತ್ ನೋಡ್ರಿ ನನಗಂತೂ.
1: ಹೌದ್ ಹೌದ್ರಿ, ಅಲ್ಲ ಬರೀ ಮಾತಾ ಆದು ನೋಡ್ರಿ, ಅಂದಂಗ ಈಗ ಸಾಲಿ ಶುರು ಆದ್ವಲ್ರಿ ಅದ್ರ ಜೋಡಿ ಡೈಕಿಂತಿನ ಶುರು ಆತ್ ನೋಡ್ರಿ. ದಿನಾ ಏನ್ ಮಾಡೋದು ಅಂತ, ಒಬ್ಬರಿಗೆ ಒಂದ್ ಸೇರಿದ್ರ ಒಬ್ಬರಿಗೆ ಒಂದ್ ಬೇಡ, ಏನ್ ಹೊಸ ನಮೂನಿ ಅನ್ನು ಹಂಗ ಆಗೈತಿ. ಅಂದಂಗ ನಂದ ಇವತ್ತ ಏನ್ ಮಾಡಿದ್ರಿ ನೀವು?
2: ನಾನ್ರಿ ಹಸಿರು ತರಕಾರಿ ಎಲ್ಲಾರ್ಗೂ ತಿನ್ಸುಣಂತ್ರಿ ಹಿಟ್ಟಿಗೆ ಸೊಪ್ಪು ಹಾಕಿ ಪರಾಟೆ ಮಾಡಿದಿರಿ, ಎಲ್ಲಾರು ಚಪ್ಪಟ್ಟು ತಿಂದ್ರು ನೋಡ್ರಿ.
1: ಹಂಗಾದ್ರ ಅದ್ರ ರೆಸಿಪಿ ಹೇಳ್ರಲ್ಲ.
2: ಹೌದ್ರಿ, ಗೋಧಿ ಹಿಟ್ಟರಿ ಅದ್ರೊಳಗ ಎಲ್ಲಾ ಸೊಪ್ಪು ಹಾಕ್ರಿ, ಒಂದೇ ಸೊಪ್ಪಲ್ರಿ, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಅರಿಶಿನ, ಉಪ್ಪು, ಖಾರ್ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲಾ ಹಾಕಿರಿ. ಹಿಟ್ಟಿನೊಳಗ ಹಾಕಿ ನಾದಿದ್ನಿರಿ, ನಾದಿ ಚಪಾತಿ ಬೇಸುವಾಗ ತುಪ್ಪ ಹಾಕಿ ಬೇಟರಿ. ನಮ್ ಮಗಾರಿ ಖುಷಿ ಖುಷಿ ಆಗಿ ಡಬ್ಬಿ ತಗೊಂಡ್ ಹೋಗ್ ನೋಡ್ರಿ.
1: ಅಲ್ಲ ಉಮ್ಮ, ಮತ್ ನೀವೇನ್ ಮಾಡಿದ್ರಿ?
3: ನಾನು ಬೆಳಗ್ಗೆ ಡಬ್ಬಿಗೆ ದೋಸೆ ಹಾಕೊಟ್ಟೆರಿ, ಸಂಜಿಗೆ ಸ್ವೀಟ್ ಚಾಟ್ ಮಾಡಿನ್ರಿ.
0: ಉಮಾ ಅವ್ರ, ಚಾಟ್ ಅಂದ್ರ ಹೆಂಗ್ ಮಾಡಿದ್ರಿ?
3: ನಿಮಗ್ ಬೇಕಾದಷ್ಟು ಸ್ವೀಟ್ ಕಾರ್ನ್ ಅಥವಾ ಸಿಹಿ ಗೊಂಜಾಳ ತಗೊಂಡು ಸ್ವಚ್ಛಕ್ ತೊಳೆದು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಾಗ ಒಂದ್ ಸೀಟಿ ಹೊಡಿಸಿ ಬೇಯಿಸ್ಬೇಕ್ರಿ. ಆಮೇಲೆ ನೀರ್ ಬಸದು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರ್ ಬಸದು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದ್ರ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಸ್ವಲ್ಪ ಟೊಮೆಟೊ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರ ಬಾಯಿ ಚಪ್ಪಿಸ್ಕೊಂಡ್ ತಿಂತಾರ ನೋಡ್ರಿ. ನೀವು ಮಾಡ್ ನೋಡ್ರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ, ಫೈಬರ್ ವಿಟಮಿನ್ ಎಲ್ಲ ಹೇರಳವಾಗಿ ಸಿಗ್ತಾವ್ರಿ.
2: ಇದು ಹೊಸ ನಮೂನಿ ಐತಿ ನೋಡ್ರಿ, ನಾನು ಮಾಡ್ತೀನ್ರಿ, ಮಗನೂರಿ ಇಷ್ಟ ಪಡ್ಬೋದ್ರಿ.
1: ಇಂತಾವು ಚಾಟ್ ಅಂದ್ರ ಎಲ್ಲಾ ಮಕ್ಕಳು ಇಷ್ಟ ಪಡ್ತಾರ ತಗೋಡ್ರಿ, ಮಾಡ್ರಿ ಮಾಡ್ರಿ. ನಂದವ್ರ ಅಕ್ಕೂರ ನೀವೇನ್ ಮಾಡಿದ್ರಿ ಇವತ್ತ?
0: ಹಾ, ನಾನು ಸೋರೆಕಾಯಿ ಹಾ ಮಾಡಿನ್ರಿ, ಅದು ಆರೋಗ್ಯಕ್ಕ ಬಾಳ ಚಲೋ ಅಂತ ಅದನ್ನ ರೆಸಿಪಿ ಹೇಳ್ತೀನಿ ನೋಡ್ರಿ. ತೊಳೆದು ಸಿಪ್ಪಿ ತೆಗೆದು ಹೆರ್ದ ಇಟ್ಕೋಬೇಕ್ರಿ. ನಂತರ ಎರಡು ಚಮಚೆ ತುಪ್ಪದಾಗ ಅದನ್ನ ಹುರ್ಕೊಂಡು ಆಮೇಲೆ ಒಂದು ಗ್ಲಾಸ್ ಹಾಲು ಹಾಕಿ ಬೇಯಿಸ್ಬೇಕ್ರಿ. ಒಂದು ಮೂರ್ ನಿಮಿಷದಾಗ ಅಂದ್ರೆ ಬೆಂದ್ ಬಿಡ್ತೈತ್ರಿ ಅದು. ಆಮೇಲೆ ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಹಾಕಿಬಿಟ್ರ ಆತ್ ನೋಡ್ರಿ. ಈಗ ಇಷ್ಟ ಮಾಡ್ಬಿಟ್ರ ಅದು ಬೆಟ್ಟಿರ್ತೈತ್ರಿ, ಆರಿದ ನಂತರ ಅದ ತಿನ್ನಕ ಬಾಳ ಚಲೋ ಆಕೈತ್ರಿ. ಮಾಡೋದು ಬಾಳ ಸುಲಭ, ಬೆಳಗ್ಗೆ ತಿಂಡಿ ಜೊತೆಗರ ತಿನ್ರಿ, ಊಟದ ಜೊತೆಗರ ತಿನ್ರಿ, ಮಕ್ಕಳ ಡಬ್ಬಿಗರ ಹಾಕ್ರಿ, ಎಲ್ಲದಕ್ಕೂ ಉಪಯೋಗ ಆಕತ್ ನೋಡ್ರಿ. ಆಮೇಲೆ ಜೇನ್ ಹುಳ ಕಚ್ಚಿದಾಗ ಇದು ಹಾಲ್ಗುಂಬಳ ಕೈದು ರಸ ಹಚ್ಚತಾರಂತ್ರಿ ಅದಕ್ಕ. ಮತ್ತ ಕಾಮಾಲೆಯ ರೋಗಕ್ಕಂತೂ ರಾಮಬಾಣ, ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಸಹಾಯಕ, ಮಧುಮೇಹಿಗಳಿಗೆ ಒಳ್ಳೇದು, ಇಷ್ಟೆಲ್ಲ ಔಷಧಿ ಗುಣ ಅದ್ರೊಳಗ ಇದಾವ್ರಿ. ಹಿಂಗಾಗಿ ನನ್ಗ ಇದು ತಿನ್ನಾಕು ಸೇರ್ತೈತಿ, ಮಾಡಾಕು ಸೇರ್ತೈತಿ ನೋಡ್ರಿ ರತ್ನ ಅವ್ರ.
1: ಸೋರೆಕಾಯ್ದು ಇಷ್ಟು ಉಪಯೋಗ, ಎಷ್ಟು ಹೆಲ್ದಿ ಅಂತ ಗೊತ್ತಾತ್ ನೋಡ್ರಿ. ನಾವು ಇನ್ ಮೇಲೆ ಮೇಲೆ ಮೇಲೆ ಮಾಡ್ಕೊಂಡು ನಾವು ತಿಂತೇವಿ, ಮನೆಯಾಗಿನವ್ರಿಗೂ ತಿಸ್ತೇವಿ.
0: ಹ್ಮ್, ಅಂದಂಗ ರತ್ನಕ್ಕ ನೀವೇನ್ ಮಾಡಿರಿ?
1: ನಾನ್ ನೋಡ್ರಿ, ನಮ್ಮ ಹೊಲದ್ದು ಹೆಸರುಕಾಳು ಬಂದಿದ್ವಾ ಮೊನ್ನೆ, ಅದಕ್ಕೆ ಏನ್ ಮಾಡ್ಬಿಟ್ಟೆ ರಾತ್ರಿ ನೆನೆ ಹಾಕಿದ್ನ್ಯ ನೀರ್ ಬಸದು ಹೆಸರುಕಾಳು ರುಬ್ಬ.

0: ಮುಂದ ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೋತಂಬರಿ, ಜೀರಿಗೆ, ಉಪ್ಪು ಹಾಕಿ ಅದನ್ನ ಸ್ವಲ್ಪ ಉರುಟ್ನಂಗ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿರಿ. ರುಬ್ಬಿದೆ ಗ್ಯಾಸಿನ ಮೇಲೆ ಕಾವಲಿ ಇಟ್ಟೆ, ದೋಸೆ ಹೊಯ್ದು ಎಲ್ಲಾರ್ಗೂ ಹಾಕೊಟ್ಟೆ. ಇದು ನೋಡ್ರಿ, ಹೆಸರು ಕಾಳು ತಂಪು ಪ್ರೋಟೀನ್, ಜಾನೆದ್ ತಿನ್ಲಿಕ್ಕನು ಒಳ್ಳೇದು. ಅದಕ್ಕ ಹೆಸರು ಕಾಳು ದೋಸೆ ನಮ್ಮ ಮೇಲೆ ಮೇಲೆ ಮಾಡ್ತೀನಿ, ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ಆಗ್ತಾವ ನೋಡ್ರಿ.
1: ಹಾಗೈತ್ರಿ, ನಾನು ಕೇಳಿದ್ದೀರಿ, ಆದ್ರೆ ಮಾಡಿದ್ದಿಲ್ಲ. ಈಗ ನಾನು ಮಾಡಿ ನೋಡ್ತೀನ್ರಿ.
0: ನೋಡಿದ್ರೆ ಮಾತಾಡ್ತಾವ್ ಮಾತಾಡ್ತಾ ಎಷ್ಟ್ ಹೊಸ ಹೊಸ ಅಡಿಗೆ ವಿಧಾನನು ಕಲ್ಕೊಂಡಂಗ ಆತ್ ನೋಡ್ರಿ. ಅಕ್ಕೂರ ಉಮಾನಂದ ಅಲ್ಲ, ಇವೆಲ್ಲಿದ್ರ ನಮ್ ಹಿರಿಯರು ಮಾಡೋ ಅಡಿಗೆಗಳಿಗೆನ ಜೋಡಿ ಇದ್ದಂಗ ಅದಾವ ನೋಡ್ರಿ. ಅದಕ್ಕ ನೋಡ್ರಿ ಹೇಳುದೇನಂದ್ರ, ಮನೆಯೊಳಗ ಹಿರಿಯರು ಇರ್ಬೇಕು. ಹಿರಿಯರ್ ಇದ್ರ ಅವರು ಸ್ವಲ್ಪ ತಮಗ್ ತಿದ್ದಿದ್ದು ಹಳೆ ಕಾಲದ ರೆಸಿಪಿಗಳನ್ನ ಹೇಳ್ಕೊಡ್ತಿರ್ತಾರ. ಅದಕ್ಕ ನಮ್ದು ಒಂದ್ ಸ್ವಲ್ಪ ಹೊಸತನದ ಏನಾದ್ರು ಜೋಡಿಸಿದ್ರ ಅದ್ ರುಚಿನೂ ಹೆಚ್ಚು, ಮತ್ ನಮ್ದ ಹಳೇದನ್ನ ಮುಂದ್ಕೊಂಡು ಹೋದಂಗನೂ ಆಗ್ತೈತಿ.
1: ಹೌದ್ರಿ, ಕಾಲ್ ಕಾಲಕ್ಕ ಅವ್ರ ಸಲಹೆಗಳು ನಮ್ಗೆ ಸಿಗ್ಬೇಕು ನೋಡ್ರಿ.
2: ಅದೇನ ಹೇಳ್ತಾರಲ್ಲಿ, ಅನುಭವದೊಳಗ ಅಮೃತತ್ವ ಇರ್ತಿತ್ತಂತ. ಅವ್ರ ಮಾತುಗಳು ಅಂದ್ರ ಅಮೃತದ ಖಣಿ ಇದ್ದಂಗ ನೋಡ್ರಿ. ಅದಕ್ಕ ಈಗ ಮುಂದ ಎಂದೆಂದಿಗೂ ಹಿರಿಯರ್ ಸಲಹೆ ಬೇಕಾ ಬೇಕು ನೋಡ್ರಿ.
0: ಹೌದ್ರಿ, ಹಿರಿಯರ್ ಅಂದ್ರ ಮನೆತನದ ಬೆಲುಬು ಇದ್ದಂಗ ನೋಡ್ರಿ. ಸುಖ ದುಃಖದೊಳಗ ಎಲ್ಲಾ ಅವರು ನಮ್ಗ ಸಾಥ್ ಕೊಡ್ತಾರ, ದುಃಖಕ್ಕ ಧೈರ್ಯ ಕೊಡ್ತಾರ. ಹಿರಿಯರ್ ಇದ್ದ ಮನಿ ಜೇಡಿ ನಂಗ ಒಗ್ಗಟ್ಟಾಗೈತಿ ನೋಡ್ರಿ. ಬೇಕೇ ಬೇಕು ಮನೆಯಲ್ಲಿ, ಬೇಕು ಎಷ್ಟು ಚಂದ ಚಲೋ ಅನಸ್ತು ನೋಡ್ರಿ. ಎಲ್ಲಾರು ತಮ್ ತಮ್ಮ ವಿಚಾರಗಳನ್ನ ಪರಸ್ಪರ ಹಡೊಂಡ್ ಮಾತಾಡಿದ್ದು ಹಿಂಗ ಮತ್ತ ಕುಡುನಂತಲ್ಲ.
3: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಹುಬ್ಬಳ್ಳಿಯ ಲಿಂಗರಾಜನಗರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ನಂದಾ ನವಲಗುಂದ್, ಶ್ರೀಮತಿ ಉಮಾ ಅಕ್ಕೂರ್, ಶ್ರೀಮತಿ ನಾಗರತ್ನ ಭೋಸಲೆ ಹಾಗೂ ಶ್ರೀಮತಿ ಉಮಾ ಅಣ್ಣಿಗೇರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
4: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

ಶ್ರೋತೃಗಳೇ ಗಮನಿಸಿ, ಈಗ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು NK ಶಿವಮೂರ್ತಿ. 12:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಇಂದು ಸೂರ್ಯಘರ್ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೀರಿ. 12:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 4:00 ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳು ಮತ್ತು ಮುಂಜಾಗ್ರತೆ ಕ್ರಮಗಳ ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು PM ಜಗದೀಶ್.

4:30ಕ್ಕೆ ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 5:00ಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದೆಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ಚಿತ್ರ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0827222258. 6:51ಕ್ಕೆ ಕೃಷಿರಂಗ, ಇದರಲ್ಲಿ ಇಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 9:30ಕ್ಕೆ ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಂದಿಗಿನ ಮಾತುಕತೆ ಕೇಳಲಿದ್ದೀರಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.

ಶ್ರೋತೃಗಳೇ, ಈಗ ಸಮಯ 12:35. ಈಗ ಆರೋಗ್ಯ ಕಾರ್ಯಕ್ರಮ, ಒತ್ತಡ ನಿರ್ವಹಣೆ ಮತ್ತು ಯೋಗ. ಈ ಕುರಿತು ಮೈಸೂರಿನ ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀನಿವಾಸ್ ಅರ್ಕಾ ಅವರೇ ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ.
1: ತಾವು ಈ ದಿವಸ ಒತ್ತಡ ನಿರ್ವಹಣೆ ಮತ್ತೆ ಇದಕ್ಕೆ ಯೋಗ ಯಾವ ರೀತಿ ಸಹಕಾರಿ ಮತ್ತೆ ಭಾರತೀಯರ ಒಂದು ಪರಿಕಲ್ಪನೆ ಏನು ಈ ವಿಚಾರವಾಗಿ ವಿವರವಾಗಿ ಮಾತನಾಡಬೇಕು. ಈಗ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒತ್ತಡ ನಿರ್ವಹಣೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಲಾಗಿದೆ, ಅದನ್ನ ಹೇಗೆ ಮಾಡಬಹುದು ಅಂತೀರಿ?
2: ನಾನು ಬಹಳಷ್ಟು ದೇಶಗಳನ್ನ ಸಂಚಾರ ಮಾಡಿದ್ದೀನಿ. ನಾನು ಗಮನಿಸಿರೋ ಪ್ರಕಾರವಾಗಿ ಈ ಸ್ಟ್ರೆಸ್ ಅಂತ ಇದೆಯಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ ಒತ್ತಡ, ಮಾನಸಿಕ ಒತ್ತಡ, ಇದೆಲ್ಲನೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ನೋಡಿದ್ದೀನಿ. ನಮ್ಮ ದೇಶಗಳಲ್ಲಿ ಅಷ್ಟೊಂದು ಇಲ್ಲ. ಆದ್ರೆ ಇತ್ತೀಚೆಗೆ ಪಾಶ್ಚಿಮಾತ್ಯ ರೀತಿಯ ಎಷ್ಟೋ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಂಡಿರೋದ್ರಿಂದ ಇಲ್ಲಿ ಕೂಡ ಸ್ಟ್ರೆಸ್ ಅನ್ನೋದು ಶುರು ಆಗ್ತಾ ಇದೆ.
1: ಭಾರತೀಯ ಜೀವನ ಪದ್ಧತಿಯಲ್ಲಿ ಒತ್ತಡ
2: ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯೋಚನೆ ಇರುತ್ತೆ ಅವ್ರಿಗೆ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತೆಲ್ಲಾನು. ಆದ್ರೆ ಒತ್ತಡ ಅಂತ ಖಂಡಿತವಾಗ್ಲೂ ಆತರ ಇಲ್ಲ. ಆ ಒತ್ತಡನೂ ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ, ಕನ್ವರ್ಷನ್ ಮಾಡ್ಕೊಂಡು ಇದೇ ಒತ್ತಡನೇ ಒಂದು ಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆತರ. ಮತ್ತು ಇಲ್ಲಿಯ ಜನ ಜೀವನದ ಒಂದು ಪದ್ಧತಿ ಎಷ್ಟು ಕಲರ್ಫುಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂದ್ರೆ ವರ್ಣರಂಜಿತವಾಗಿದೆ. ಇಲ್ಲಿ ಯಾರೊಬ್ಬನು ಡಿಪ್ರೆಷನ್ ಅನ್ನೋ ಶಬ್ದನೂ ಇಲ್ಲಿ ಇರ್ಲಿಲ್ಲ ಹಿಂದೆ. ನೀವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ರೆ ಆ ಶಬ್ದಗಳು ನಾವು ಕೇಳೇ ಇಲ್ಲ. ಡಿಪ್ರೆಷನ್ ಇಂಗ್ಲಿಷಲ್ಲಿ ಗೊತ್ತಿದೆ, ನಾವು ಸಾಮಾನ್ಯವಾದ ಅರ್ಥ ಈ ಸೈಕಲಾಜಿಕಲಿ ನ್ಯೂರಲಾಜಿಕಲಿ ಅದು ಗೊತ್ತಿಲ್ಲ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ. ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಮೋಡ ಕವಿದು ಇರುತ್ತೆ, ವಿಂಟ್ರಿ ಸೀಸನ್ಸ್ ಡಲ್ ಆಗಿರುತ್ತೆ, ಸೂರ್ಯನೇ ಕಾಣಲ್ಲ ಎಷ್ಟೋ. ಇಲ್ಲಿ ಪ್ರತಿನಿತ್ಯ ಆದ್ರೂ ಲಾರ್ಜ್ಲಿ ಎಷ್ಟೋ ಸೂರ್ಯ ದರ್ಶನ ಆಗೇ ಆಗುತ್ತೆ ಬೆಳಗಾದ್ರೆ. ಆ ಉದ್ದೇಶದ ಮೇಲೆನೆ ಅವರು ಸೂರ್ಯನ ನಮಸ್ಕಾರ ಮಾಡೋದು ಎಲ್ಲಾನು ಯೋಗಶಾಸ್ತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಇದ್ದೇ ಇದ್ದಾನೆ ಅಂತ ಇಲ್ಲ, ಸುಮ್ಸನೆ ಹೆಂಗ್ ನಮಸ್ಕಾರ ಮಾಡಕ್ಕಾಗುತ್ತೆ, ಸೂರ್ಯನೇ ನೋಡ್ದೇನೆ ನೋಡಿ. ಅಷ್ಟೊಂದು ನಮ್ಮ ಭರವಸೆ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ. ಟ್ರಾಪಿಕಲ್ ವೆದರು ಎಲ್ಲಾನು ಏನು ಜಾಕ್ಷಿ ಪಕ್ಷಿಗಳು ಎದ್ದು ಚಿಲಿಪಿಲಿ ಗಾನ ಮಾಡ್ಕೊಂಡು ಎಲ್ಲ ಎಕ್ಸೈಟಿಂಗ್ ಆಗಿ ಒಳ್ಳೆ ಮ್ಯೂಸಿಕಲ್ ಪಾರ್ಟಿ ಮಾಡ್ದಂಗ ಮಾಡ್ತಾರೆ ಬೆಳಿಗ್ಗೆನೆ ಪಕ್ಷಿಗಳು ಎದ್ದೇಳ್ಸಕ್ಕೆ. ಸೊ ಈಗ ಆಗ್ಬಿಟ್ಟು ನಮ್ಗೆ ಮತ್ತು ಇನ್ನೊಂದು ರಸ್ತೆಯಲ್ಲಿ ಜನಗಳು ಸಿಗ್ತಾನೆ

0: ಸಿಗ್ತಾರೆ, ಯಾರೋ ಪರಿಚಯದವ್ರು ಸಿಗ್ತಾರೆ, ಯಾಕಪ್ಪ ಅವನ ತರ ಇದೆಯಾ ಅಂತಾರೆ, ಅವ್ರಿಗೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಬಂತನೋ ಏನೋ ಮಾಡಿ ಮನೋರಂಜನೆ ತಂದು ಅವನಿಗೆ ಸರ್ ಮಾಡ್ಬಿಡ್ತೀವಿ ನಾವೆಲ್ಲ ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂಡು.
1: ಯಾವಾಗ ನಾವು ಪಾಶ್ಚಾತ್ಯ ಚಿಂತನೆಗಳನ್ನ ನಮ್ಮಲ್ಲಿಗೆ ತಂದು ಆಗ ಒತ್ತಡ ಶುರುವಾಯ್ತು.
0: ಬಹುಪಾಲು ಅದು ತಪ್ಪು ಸರಿ ಅನ್ನೋದು ವಿವರಣೆ ಇಲ್ಲ ಇಲ್ಲಿ. ಅಲ್ಲಿಯ ಪದ್ಧತಿಗಳು ತಂದಿದ್ದಾಗ ಅದ್ರ ಜೊತೆಯಲ್ಲಿ ಪ್ಯಾಕೇಜ್ ಎಲ್ಲ ಬರುತ್ತಲ್ಲ, ಅಲ್ಲಿ ಜೀವನ ಶೈಲಿ, ಅಲ್ಲಿ ಪದ್ಧತಿಗಳು, ಅಲ್ಲಿ ಆಚಾರ ವಿಚಾರಗಳು, ತಪ್ಪಿಲ್ಲ ಮಾಡರ್ನೈಸೇಷನ್ ಹೆಸರಲ್ಲಿ, ಅಡ್ವಾನ್ಸ್ಮೆಂಟ್ ಹೆಸರಲ್ಲಿ, ಟೆಕ್ನಾಲಜಿಕಲ್ ಹೆಸರಲ್ಲಿ ತರ್ತೀವಲ್ಲ, ಅದ್ರ ಪ್ಯಾಕೇಜ್ ಬರುತ್ತಲ್ಲ, ಇದೆಲ್ಲ ಡಿಪ್ರೆಷನ್, ಪ್ರೆಷರ್, ಸ್ಟ್ರೆಸ್ ಎಲ್ಲ ತಗೊಳ್ಳೇಬೇಕಲ್ವಾ, ಆಗಿದೆ ಆಗ್ಬಾರ್ದು
1: ಅಂದ್ರೆ ಅದೊಂದು ತಗೊಂಡ್ರೆ ಇದು ಫ್ರೀ ಅಂತ
0: ಫ್ರೀ ಅಂತ ಎಕ್ಸಾಕ್ಟ್ಲಿ, ಬೈ ಒನ್ ಗೆಟ್ ಟು ಫ್ರೀ ಅನ್ನೋ ತರ ಬಂದಿದೆ. ಸೊ ಇಲ್ಲಿ ಏನಂದ್ರೆ ಯೋಗ ಬೇರೆ ನಮಗೆ ದೊಡ್ಡ ಕೊಡುಗೆ ಅಲ್ವಾ, ಎಂತ ದಿವ್ಯವಾದ ಕೊಡುಗೆ ಯೋಗ ಅಂದ್ರೆ. ನಾನು ನೆಸೆಸರಿಲಿ ಪಾಪ ಸಿಸ್ಟಮ್ಯಾಟಿಕ್ ಆಗೇನೆ ಕಲ್ತ್ರೆ ಒಳ್ಳೇದು, ಕಲಿಯಕ್ ಆಗದೆ ಇದ್ರು ಯೋಗ ಮಾಡ್ಬೋದು, ತಿಳಿದೇನು ಯೋಗ ಮಾಡೋರಿದ್ದಾರೆ, ಗೊತ್ತೇ ಇಲ್ಲ ಯೋಗ ಮಾಡೋದು ಯೋಗ ಅಂದ್ರೆ ಏನು ಅಂತ, ಆದ್ರೆ ಯೋಗನ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳು ನೋಡಿ, ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕೈಯೆಲ್ಲ ಉದ್ದ ಮಾಡ್ಕೊಂಡು ಶ್ವಾನದಿಂದ ಹಿಡಿದು ಮಾರ್ಜಾಲದಿಂದ ಹಿಡಿದು ಎಲ್ಲಾ ಪ್ರಾಣಿಗಳನ್ನು, ಹಕ್ಕಿ ಪಕ್ಷಿಗಳು ಕೂಡ ಯೋಗ ಮಾಡ್ತವೆ. ನೀಟ ಕತ್ತನ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಕಮಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಸರಿ ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಪ್ರಾಣಿಗಳಲ್ಲಿ ಇದೆ, ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ ನ್ಯಾಚುರಲ್ ಆಗಿನೇ ಸ್ಟ್ರೆಚ್ ಮಾಡ್ತೀವಲ್ಲ, ಕೆಲಸರಿ ಹಾಸಿಗೆಯಲ್ಲಿ ಎದ್ದೇಳುವಾಗಲೇ ಸ್ಟ್ರೆಚಿಂಗ್ ಮಾಡೋ ಒಂದು ಆಕ್ಷನ್ ಹೋಗ್ತೀವಿ ನಾವು, ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ಬಿಡ್ಬೇಕು, ಅದೇನೋ ಅರ್ಧಂಬರ್ಧ ಮಾಡಬಾರ್ದು ಸ್ಟ್ರೆಚಿಂಗ್, ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಈ ಕಡೆ ಒತ್ತಡದಲ್ಲೂ ಸೇರ್ಕೊಂಡಾಗಲಿಲ್ಲ, ಇಲ್ಲಿ ರಿಲೀಫ್ ಅಲ್ಲೂ ಸೇರ್ಕೊಂಡಂಗಾಗ್ಲಿಲ್ಲ. ಅದಕ್ಕೋಸ್ಕರ ಮಾಡೋದನ್ನ ಮನಸಾರೆ ಸಂಪೂರ್ಣವಾಗಿ ಆಕಳಿಸ್ಬೇಕು ಅಂದ್ರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಕಷ್ಟಪಟ್ಟುಕೊಂಡು ಯಾರೋ ಇದಾರೆ ಅಂತ ಆಕಳಿಸೋದು ಒಂದಲ್ವಾ, ಆಮೇಲೆ ಆಕಳಿಸ್ಬೇಡಣ ಹೋಗ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕಳಿಸ್ದಾಗ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಂಡು. ಹಾಗೇನೆ ಏನಾದ್ರೂ ನಕ್ಕರು ಅಷ್ಟೇನೆ ಆನಂದವನ್ನ ಕೊಡ್ಬೇಕು, ಮನಸಾರೆ ನಗಬೇಕು. ಯಾರೋ ಒಬ್ಬ ಉಚ್ಚಾರವನ್ನು ನಗ್ತಾ ಇದ್ದಾನೆ ಅಂತ ಅನ್ಕೊಂಡು ಅನ್ಕೊಳ್ಳಿ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ನಿಮ್ಗೆ ಗೊತ್ತು ಅರ್ಥ ಯಾಕೆ ನಗ್ತಾ ಇದ್ದೀರಾ ಅಂತ, ಜನಗಳು ಮೆಚ್ಚೋಕೆ ಪ್ರಯತ್ನ ಪಡೋದೇ ಒಂದ್ ದೊಡ್ಡ ಸ್ಟ್ರೆಸ್, ಅದನ್ನ ಆರ್ಟಿಫಿಷಿಯಲ್ ಆಗಿ ಮೆಚ್ಚಕ್ಕೆ ಈ ಜಗತ್ತಲ್ಲೇ ಯಾಕೆ ಮೆಚ್ಕೋಬೇಕು ನಮ್ಮನ್ನ ಅಂತ, ನಮ್ ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತ, ನಾವ್ ಹೇಗಿರ್ಬೇಕು ಹಾಗಿರ್ಬೇಕು, ಅವ್ರ ಹೇಗಿದ್ದಾರೆ ಅವ್ರಾಗಿದ್ದಾರೆ. ಸೊ ನಮ್ಮನ್ನ ನಾವು ಒಪ್ಕೊಳ್ಬೇಕು ತುಂಬಾ ಚೆನ್ನಾಗಿ, ಒಪ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ. ಅಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಮುಂದೆ ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ, ಯೋಗದಲ್ಲಿ ಆತ್ಮಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ, ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಇಳಿದು ಯೋಗದ ಒಂದು ಏನೇನು ಆಸನಗಳನ್ನ ಇಟ್ಟಿದಾರೋ ಅದನ್ನ ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸನ್ನ ಮುಂದೆ ಬಿಟ್ಬಿಟ್ಟು ಆಮೇಲೆ ಶರೀರ ಅದನ್ನ ಫಾಲೋ ಮಾಡಬೇಕು. ಇಲ್ಲದೆ ಕೆಲವು ಆಸನಗಳು ಹಾಕಕ್ ಆಗದೇ ಇಲ್ಲ, ಅದ್ ಮನಸ್ಸು ಮುಂದೆ ಹೊರಟೋಗ್ಬಿಡ್ಬೇಕು, ಕಲ್ಪಿಸ್ಕೋಬೇಕು, ಇದು ಮಾಡ್ಬಿಟ್ಟಿದೀನಿ ನಾನಾಗ್ಲೇ, ಮುಂದೆ ಹೊರಟೋಗಿದೆ ಇದು, ನನ್ನ ಕೈ ಕಾಲು ಯಾವ ರೀತಿ ಇರಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಬರಬೇಕು. ಶ್ರದ್ಧೆಯ ಲಭತೆ ಜ್ಞಾನಂ, ಶ್ರದ್ಧೆ ಒಂದು ಇಟ್ಕೊಂಡ್ರೆ ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಸ್ಟ್ರೆಸ್ ಎಲ್ಲನೂ ಓಡೋಗ್ಬಿಟ್ಟೆ. ಈಗ ರಿಂಕಲ್ಸ್ ಆಗಿದ್ರೆ ಶರ್ಟ್ ಅನ್ನ ಅಥವಾ ಟ್ರೌಸರ್ ನಾವು ಐರನ್ ಮಾಡಲ್ವಾ, ಐರನ್ ಮಾಡಿದ ತಕ್ಷಣ ರಿಂಕಲ್ಸ್ ಎಲ್ಲ ಹೊರಟೋಗಲ್ವಾ, ಹಾಗೇನೆ ಇದನ್ನು ಈ ರಿಂಕಲ್ಸ್ ಅನ್ನು ಕಳಿಸ್ಬೇಕು ಒತ್ತಡದ ರಿಂಕಲ್ಸ್ ಅಂದ್ರೆ ಐರನ್ ಮಾಡ್ಬೇಕು ಅಂದ್ರೆ ಸ್ಟ್ರೆಚ್ ಮಾಡ್ಬಿಡ್ಬೇಕು. ಅದಕ್ಕೆ ನೋಡಿ ಬಿಸಿನೀರು ಹಾಕೊಂಡಾಗ ಖುಷಿ ಆಗುತ್ತೆ ನಮಗೆ ಸ್ಟ್ರೆಸ್ ಇದ್ದಾಗ, ಆಮೇಲೆ ಆಕಾಶ ನೋಡಿದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ, ಆಮೇಲೆ ಹಾಡು ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಒಂದು ಡ್ರಾಯಿಂಗ್ ಬರೆದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆಮೇಲೆ ಇದು ಒಂದು ಗಾರ್ಡನ್ ಮಾಡ್ಬೋದು, ಅಡುಗೆ ಹೊಸದಾಗಿ ಮಾಡ್ತೀನಿ ನಾನೇನೇ ಇವತ್ತು ಅಂತ ಅಂದ್ರೆ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಆಮೇಲೆ ಒಳ್ಳೆ ಸ್ನೇಹಿತರಿದ್ರೆ ಒಂದು ನಮ್ಗೆ ಉತ್ತೇಜನ ಕೊಡ್ತಾರಲ್ಲ, ಸಕಾರಾತ್ಮಕವಾಗಿ ನಮ್ಮನ್ನು ನೋಡ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರು ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ವಿಧಾನ ಇದೆ ಗೊತ್ತಾ, ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಸ್ಟ್ರೆಸ್ ಹೊರಟೋಗುತ್ತೆ. ಲೊಕೇಶನ್ ಚೇಂಜ್ ಮಾಡಿ, ಕುಳಿತಿರೋದನ್ನ ಬೇರೆ ಚೇರ್ ಅಲ್ಲಿ ಕುಳಿತುಕೊಳ್ಳಿ, ನೋಡಿ ಸ್ಟ್ರೆಸ್ ತಕ್ಷಣ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಹಾಗೆ ಚೇಂಜ್ ಬೇಕು, ಆ ಚೇಂಜ್ ಗೋಸ್ಕರವಾಗಿ ಯೋಗಾಭ್ಯಾಸ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಕಡಿಮೆನು ನಿರ್ನಾಮ ಆಗ್ಬಿಡುತ್ತೆ ಸ್ಟ್ರೆಸ್. ಆದ್ರೆ ಬೇಕು, ಸ್ಟ್ರೆಸ್ ಬರ್ತಾ ಇರ್ಬೇಕು ಅವಾಗವಾಗ, ಅದು ಮಾಮೂಲಿ. ಅದು ಒಂದೇ ಸರಿ ಮನೆ ಕ್ಲೀನ್ ಮಾಡ್ಬಿಟ್ಟಿದೀನಿ ನನ್ನ ಬರ್ತ್ಡೇ ಒಂದೇ ಸರಿ ಮಾಡೋದು ಮನೆ ಕ್ಲೀನ್ ಅನ್ನಕ್ಕಾಗಲ್ಲ, ದಿನ ಮಾಡ್ತಾ ಇರ್ಬೇಕಲ್ಲ. ಹಾಗೆ ದಿನ ಶವರ್ ತಗೊಂಡಾಗೆ ಇದು ಕೂಡ ದಿನ ಯೋಗಾಭ್ಯಾಸ ಇಟ್ಕೊಂಡ್ರೆ ಅವನು ತುಂಬಾ ದೀರ್ಘಕಾಲವಾಗಿ ಆನಂದಮಯವಾಗಿ ಆರೋಗ್ಯವಂತನಾಗಿ ಮನಸ್ಸನ್ನ ಪ್ರಫುಲ್ಲವಾಗಿ ಇಟ್ಕೊಂಡು ಜೀವನ.
1: ಒಂದಷ್ಟು ಒತ್ತಡ ಇರಬೇಕು ಅಂತ
0: ಇರಬೇಕು, ಕಂಡ್ಲೇಬೇಕು. ಅದು ಹೆಲ್ದಿ ಒತ್ತಡ, ಆರೋಗ್ಯದಾಯಕವಾದಂತ ಒತ್ತಡ ಇರುತ್ತೆ ಅಂತ ಹೇಳಿದ್ನಲ್ಲ, ಅದರಿಂದ ನಮಗೆ ಒಂದು ಪ್ರಚೋದನೆ ಸಿಗುತ್ತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಬಿಟ್ಟು. ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಕೌಂಟರ್ ಎಫೆಕ್ಟ್ ಆಗುತ್ತೆ, ಬೇರೆ ತರ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ, ಜಾಸ್ತಿ ಆಯ್ತು ಒತ್ತಡ.
1: ಹೃದಯದಲ್ಲಿ ಕನಿಷ್ಠ ಒತ್ತಡ ಇರಲೇಬೇಕು, ಮನುಷ್ಯ ಬದುಕಿರಕ್ ಸಾಧ್ಯ
0: ಇಲ್ಲ. ಎಕ್ಸಾಕ್ಟ್ಲಿ, ಬ್ಲಡ್ ಪ್ರೆಷರ್ ಫಾರ್ ಎಕ್ಸಾಂಪಲ್, ಅದ್ರ ಒಂದೊಂದು ಲೆವೆಲ್ ಇರಬೇಕು.
1: ಈಗ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗದ ಮೂಲಕನೇ ಮಾಡ್ತೀನಿ ಅಂದ್ರೆ ಇದಕ್ಕೆ ಅಂತಲೇ ಪ್ರತ್ಯೇಕವಾದ ಆಸನ ಇರುತ್ತಾ ಅಥವಾ ಹೇಗೆ
0: ಇರುತ್ತೆ? ಶವಾಸನ ಅಂತ ಹೇಳ್ತಾರಲ್ಲ ಯೋಗ ನಿದ್ರಾ ಅಂತ, ಅದನ್ನ ಮಾಡಿದ್ರೆ ಎಲ್ಲ ಸುಮಾರು ಹೊರಟೋಗ್ಬಿಡುತ್ತೆ.
1: ಶವಾಸನ ಮಾಡೋದು ಆಸನದ ಕೊನೆ
0: ಅಂತದಲ್ಲ, ಅಲ್ಲೇ ಫೈನಲ್.
1: ಮೊದಲಿಗೆ ಮಾಡಕ್ಕಾಗಲ್ಲ,
0: ಮೊದಲೇ ಸ್ಟ್ರೆಚ್ ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬೇಸಿಕ್ ಆಗಿಲ್ಲನು, ಎಷ್ಟು ಸೂರ್ಯ ನಮಸ್ಕಾರನೇ ಸಾಕು ಅವರೆಲ್ಲನು. ಇನ್ನು ಬೇಕಾದಷ್ಟು ಆಸನಗಳಿವೆ, ಗೋಮುಖಾಸನ.

0: ಮುಷ್ಟಿಕಾಸನ ಮಯೂರಾಸನ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ, ಅದೆಲ್ಲ ಪ್ರೊಫೆಷನಲ್ ಆಗಿ ಅದೇನೇ ವೃತ್ತಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಇದೇ ನನ್ನ ಜೀವನ ಅಂತ ಆವಾಗ ಅವೆಲ್ಲ ಕಲಿಬೇಕು. ಕೆಲವರಿಗೆ ಪಾಪ ಎಷ್ಟೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಆಸನಗಳೆಲ್ಲ ಹಾಕಕ್ ಆಗಲ್ಲ. ಇದೇ ಸಾಕು, ಸೂರ್ಯ ನಮಸ್ಕಾರ ಮಾಡಿದ್ರೇನೆ ಸುಮಾರು ಎಲ್ಲ ಹೊರಟೋಗುತ್ತೆ. ಎಲ್ಲ ಆಸನಗಳ ಒಂದು ಸಾರಾಂಶ ಸೂರ್ಯ ನಮಸ್ಕಾರದಲ್ಲಿದೆ. ಖಂಡಿತ ಎಲ್ಲ ಯೋಗಿಗಳು ಒಪ್ಕೊಳ್ತಾರೆ ಇದನ್ನ ನಿಜ ಅಂತ.
1: ಹಾಗೆ ಅಲ್ಲ, ನೀವು ಕಂಡುಕೊಂಡ ಹಾಗೆ ಈಗ ಗೃಹಿಣಿಯರಿಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನು ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕೋತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂತಹ ಆಸನ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಇದು ಬಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ

0: ಈಗ ಗೃಹಿಣಿಯರಿಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನು ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕೋತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂತಹ ಆಸನ ಅಂತ ಏನಾದ್ರು ಇದೆಯಾ?
1: ಇಲ್ಲ, ಇದು ಒಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ ಒಂದು ಕಡೆ ಕುಳಿತುಕೊಳ್ತೀವಲ್ಲ, ಫಸ್ಟ್ ಒಂದೇ ಮನಸ್ಸು ಹಾಗೆ ಕುಳಿತ್ಕೋಬೇಕು, ನಾನು ಒಬ್ಬನೇ ಇರಬೇಕು ಅಂತ ಅಂದಾಗ್ಲೇನೆ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ದೀರ್ಘ ಶ್ವಾಸ ತೆಗೆದುಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ, ಹಾಗೆಲ್ಲ ಇದೆ. ಇನ್ನೊಂದು ಏನ್ ಗೊತ್ತೆ, ಅದ್ಭುತವಾದದ್ದು ಈ ಯೋಗಾಸನಗಳು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಪತಂಜಲಿ ಮಹರ್ಷಿಗಳು ಇದಕ್ಕೆ, ಪ್ರಪಂಚಕ್ಕೆ, ಮಾನವ ಕಲ್ಯಾಣಕ್ಕೋಸ್ಕರವಾಗಿ. ಅದು ಏನೇ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿನೇ ಅದನ್ನೆಲ್ಲ ಮಾಡ್ತಾನೆ ಅಂತ ನೋಡಿ. ಪ್ರಾಣಿಗಳನ್ನ ಇಮಿಟೇಟ್ ಮಾಡೋದೇನೆ ಆಸನಗಳು. ಮತ್ಸ್ಯಾಸನ ಉದಾಹರಣೆಗೆ, ಪ್ರಾಣಿ ಹೆಸರು, ಪ್ರಾಣಿಗಳನ್ನ ಇಮಿಟೇಟ್ ಮಾಡಿದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೈ ಸ್ಟ್ರೆಚ್ ಮಾಡ್ಬೋದು, ಯಾವ ತರ ಬೆಂಡ್ ಮಾಡ್ಬೋದು ಶರೀರವನ್ನ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಇಷ್ಟೇ ನನ್ನ ಸಾಮರ್ಥ್ಯ ಇರೋದು, ಇದು ಕರೆಕ್ಟ್ ಆಗಿದೆ, ಇದಕ್ಕಿಂತ ಮುಂಚೆ ಮುಂದಕ್ಕೆ ಹೋದ್ರೆ ಡ್ಯಾಮೇಜ್ ಆಗ್ಬೋದು, ಹರ್ಟ್ ಆಗ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ನೋಡಿ, ಕುಳಿತುಕೊಳ್ಳಕ್ ಹೇಳಿ ನೆಲದ ಮೇಲೆ, ತುಂಬಾ ಕಷ್ಟಪಡೋರು ಇದ್ದಾರೆ, ಆದ್ರೆ ಕೊನೆ ಕುಳಿತುಕೊಳ್ಳೇಬೇಕು ಅಂದ್ರೆ ಅದು ಯಾವುದೋ ಒಂದು ಭಂಗಿ ಹುಡುಕ್ತಾರೆ, ಆ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ, ಅವ್ರು ಮಾತ್ರ ಸುಟ್ಟು. ನೀವು ಅದನ್ನ ಫಾಲೋ ಮಾಡಕ್ ಹೋದ್ರೆ ನಿಮಗೆ ನೋವಾಗುತ್ತೆ ಆತರ ಕುಳಿತುಕೊಂಡ್ರೆ. ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲಾನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ನಮ್ಮ ಬಾಡಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಏನ್ ಬೇಕು ನಿನಗೆ ಅಂತ ಕೇಳ್ಕೊಂಡು ನಡ್ಕೊಳ್ಳೋ ತರ ಮಾಡ್ಬಿಟ್ರೆ ಸಾಕು. ಈಗ ನೀರು ಕುಡಿತೀವಿ ಎಷ್ಟು ಕುಡಿಬೇಕು ನಮ್ಗೆ ಗೊತ್ತು, ಎಷ್ಟೊತ್ತು ಒಂದ್ ಕಡೆ ಕುಳಿತ್ಕೋಬೇಕು ಗೊತ್ತಿದೆ, ಎಷ್ಟು ಮಾತಾಡಬೇಕು ಗೊತ್ತಿದೆ, ಎಲ್ಲಾನು ಕಾನ್ಶಿಯನ್ಸ್ ಒಳಗಡೆ ಪ್ರಜ್ಞೆ ಇದೆ, ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಕ್ಕೆ ಕನ್ವಿಸ್ಕೊಂಡು ಹಾಗೆ ಒಳಗಡೆ ಮನನ ಮಾಡಬೇಕು. ಏನು ಮನಸ್ಸು ಹೊರಗೆ ಹೊರಗಡೆ ಹರಿತಾ ಇದೆಯೋ ಒಂದು ಶಕ್ತಿ, ಅದನ್ನ ಒಳಗಡೆ ರಿವರ್ಸ್ ಮಾಡಬೇಕು. ಮಾಡಿದ್ರೆ ಅಡ್ವೆಂಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಒಂದು ಆತ್ಮ ಅನ್ವೇಷಣೆಯ ಅದ್ಭುತ ಸಾಧನೆ ಸಾಹಸವಾಗುತ್ತೆ. ಅದು ಮಗುವಾಗಿದ್ದಾಗ ಹೇಗಿದ್ವಿ ನಾವು ಶೈಶವಾವಸ್ಥೆಯಲ್ಲಿ, ಆ ಕಡೆ ವಾಪಸ್ ಹೋಗ್ಬೇಕು ನಾವು. ತಿರುಗಿಸ್ಕೊಂಡ್ರೆ ಅಲ್ಲೇ ಬೆನಿಫಿಟ್ ಬರ್ತಾ ಹೋಗುತ್ತೆ. ಒಂದೊಂದು ಇಂಚು ಹಿಂದೆ ಕೆಳಗಡೆ ಹೋಗ್ತಾ ಇದ್ರು ಮನಸ್ಸು ಮೆದುಳಿನಿಂದ ಹೃದಯದ ಮಂಡಲಕ್ಕೆ, ಅಲ್ಲೇ ರಿಲೀಫ್ಗಳು ಸಿಗ್ತಾ ಹೋಗುತ್ತೆ ಅವ್ರಿಗೆ. ಆಶ್ಚರ್ಯ ಆಗುತ್ತೆ, ಓ ದೇವ್ರೆ ಏನಪ್ಪ ಆಯ್ತು ಮ್ಯಾಜಿಕ್ ಅಂತ.
0: ಶವಾಸನ ಮಾಡೋದಕ್ಕೂ ವಿಧಾನ ಇದೆಯಾ ಸ್ವಾಮೀಜಿ?
1: ಅದಕ್ಕೆ ವಿಧಾನ ಅಂದ್ರೆ ನನ್ನ ಒಂದು ಬರೆದಿದ್ದೀನಿ, ಅದು ಕೂಡ ಒಂದು ಅರ್ಕ ಧ್ಯಾನ ಪುಸ್ತಕದಲ್ಲಿ. ಸಂಪೂರ್ಣವಾಗಿ ತನ್ನ ಶರೀರವನ್ನ ಆ ಭೂಮಿ ಮೇಲೆ ಮಲಗಿಸಿ, ನನಗೇನು ಶರೀರಕ್ಕೂ ನನಗೂ ಏನು ಕಂಟ್ರೋಲೇ ಇಲ್ಲ ನನಗೆ, ಹಾಗೇನೆ ನಾನು ಭೂಮಿಯಲ್ಲಿ ಮೇಲೆ ನನ್ನ ಶರೀರದ ತೂಕವನ್ನು ನಾನು ಕಾಣಬೇಕು ಅಂತ ವೇಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಗ ವೇಟ್ಲೆಸ್ನೆಸ್ ಆಗ್ಬಿಡುತ್ತೆ ಕೊನೆಗೆ. ಆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಖಂಡಿತ ಬರುತ್ತೆ, ಯೋಗ ನಿದ್ರೆ ಅದು ಇಲ್ಲೂ ಒಂದ್ ಕಡೆ ಬ್ಲಿಸ್ಫುಲ್ ಸ್ಲೀಪ್ಗೆ ಕರ್ಕೊಂಡು ಹೋಗುತ್ತೆ. ಅದು ಅಲ್ಲಿ ಏನ್ ಮಾಡಿದ್ರೆ ಮಾಡೋದೇನು ಇಲ್ಲ ಅನ್ನೋದನ್ನೇ ಅದು ಯೋಗ ನಿದ್ರೆ ಅಥವಾ ಶವಾಸನ ಅಂತ ಕರೀತಾರೆ. ಮಾಡೋದೇನು ಇಲ್ಲವೇ ಇಲ್ಲ ಮನಸ್ಸಲ್ಲಿ. ನಾವು ಆಲೋಚನೆ ಬಂದ್ರೆ ಏನ್ ಮಾಡ್ಲಿ ಅಂದ್ರೆ ಆಲೋಚನೆಲಿ ಈಗ ಮಾಡ್ಬೇಕು, ಎಲ್ಲಾನು ಪ್ರಕೃತಿ ಪರವಾಗಿ ನಡೀತಾ ಇದೆ, ನನ್ನಲ್ಲಿ ಏನು ಕಂಟ್ರೋಲ್ ಇಲ್ಲ, ಶರೀರದಲ್ಲೂ ಕೂಡ ಒಂದು ತನ್ನದೇ ಆದ ಚೈತನ್ಯ ನಡೆಸ್ಕೊಂಡು ನನಗೆ ಅರಿವಿಲ್ಲದಂಗೆ ಎಲ್ಲ ನಡೀತಾ ಇದೆ ಅನ್ನೋದನ್ನ ಆ ಫೀಲಿಂಗ್ಸ್ ತಗೊಂಡೋಗ್ತಾ ಇರ್ಬೇಕು. ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಏನು ಮಾಡೋದೇನು ಇಲ್ಲ ಕೆಲಸ, ಈಗ ಎಲ್ಲ ಆಗ್ಬಿಟ್ಟಿದೆ ಆ ತರ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಸುಮ್ಮನೆ ಹಾಗೆ ಇದೆ. ಆಮೇಲೆ ಇನ್ನೊಂದು ಒಂದು ರಹಸ್ಯ ಹೇಳ್ಕೊಡ್ತೀನಿ, ಧ್ಯಾನ ಮುದ್ದೆಯಲ್ಲೇನೆ ಮಲ್ಕೊಳ್ಬೇಕು, ಆವಾಗಲೇ ಎಫೆಕ್ಟ್ ಆಗೋದು. ತುಂಬಾ ಮನಸ್ಸನ್ನ ಎರಡು ಕಡೆ ಡಿವೈಡ್ ಮಾಡ್ಬೇಕು, ಎರಡು ಕೈನಲ್ಲೂ ಕೂಡ ಹೋಗ್ತಾ ಇದೆ ನೀಜು ಹಾಗೆ ಅಂತ. ಆಮೇಲೆ ಮಾಡಿದಾಗ ವಿದಿನ್ ಜಸ್ಟ್ 5 ಮಿನಿಟ್ಸ್ 3 ಮಿನಿಟ್ಸ್ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಯಾವುದೋ ಒಂದು ಸ್ಥಿತಿ ಕರ್ಕೊಂಡು ಹೋಗುತ್ತೆ ಸುಂದರವಾದ ಸ್ಥಿತಿಗೆ. ಅವ್ರು ಎದ್ದಾಗ್ಲೇ ಗೊತ್ತಾಗೋದು, ಹೌದು ನಾನು ಇದ್ದೇನೆ ಯೋಗ ನಿದ್ರೆಯಲ್ಲಿ ಅಂತ. ಇನ್ನೊಂದು ಎವಿಡೆನ್ಸ್ ಕೊಡ್ಲಾ, ಅವ್ರು ಎದ್ದ ಮೇಲೆ ಪಕ್ಕದಲ್ಲಿ ತಿರುಗಿ ಎದ್ದೇಳ್ಬೇಕು. ಆಮೇಲೆ ಅವರು ಕನ್ನಡಿ ಇಟ್ಟಿರ್ಬೇಕು ಪಕ್ಕದಲ್ಲಿ, ಹ್ಯಾಂಡ್ ಮಿರರ್, ಅವ್ರ ಮಕ್ಕನ ಅವ್ರು ನೋಡ್ಕೋಬೇಕು ಮಾಡಕ್ ಮುಂಚೆ, ಆದ್ಮೇಲೆ ನೋಡ್ಕೋಬೇಕು. ಡಿಫ್ರೆನ್ಸ್ ಹೆಚ್ಚಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ, ಯಾಕಪ್ಪ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ ನಾನು, ಮಕ್ಕ ತೊಳೆದಿಲ್ಲ ಇಲ್ಲ ಏನು
0: ಮೇಕಪ್
1: ಮಾಡಿಲ್ಲ ಎಕ್ಸಾಕ್ಟ್ ಗಂಡಸ್ರಿಗೆ ಏನಿಲ್ವಲ್ಲ ಮೇಕಪ್, ಈಗ ಅದು ಬರ್ತಿದ್ಯಾನ ಗೊತ್ತಿಲ್ಲ ಇರ್ಲಿ, ಅಥವಾ ಹಾಲು ಕುಡಿದಿಲ್ಲ ಏನೋ ಹಾಗೆ ಅಂತ ಒಳಗಡೆಯಿಂದ ಫ್ರೆಶ್ ಆಗುತ್ತೆ.
0: ಈ ಮಾಮೂಲಿ ನಿದ್ರೆ ಮಾಡಕ್ಕೂ ಯೋಗ ನಿದ್ರೆಗೂ ಏನು ವ್ಯತ್ಯಾಸ?
1: ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಮಾಮೂಲಿ ನಿದ್ರೆ ಏನಪ್ಪಾ ಅಂದ್ರೆ ನಾವು ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಳ್ಬಹುದು ಕೆಲವು ಸಾರಿ, ಎಡಗಡೆನೋ ಬಲಗಡೆನೋ ತಿರ್ಕೊಂಡು ಮಲ್ಕೊಂಡಿರ್ತೀವಿ, ದಿಂಬ ಹಾಕೊಂಡಿರ್ತೀವಿ, ಕಂಫರ್ಟ್ ನೋಡಿರ್ತೀವಿ, ಬ್ಲಾಂಕೆಟ್ ಎಲ್ಲ ನೀಟಾಗಿ ಹಾಕೊಂಡು ಮಲ್ಕೊಳ್ತೀವಿ, ನೈಟ್ ಡ್ರೆಸ್ ಹಾಕಿರ್ತೀವಿ. ಆಮೇಲೆ ನಿದ್ದೆ ಅಂದ್ರೆ ನಿದ್ದೆ ಮಾಡ್ಬೇಕು ಅಂತ ಹೆಂಗ್ ಬೇಕಾದ್ರೂ ಭಂಗಿನ ಚೇಂಜ್ ಮಾಡ್ಕೋಬಹುದು. ಇಲ್ಲ ಆ ರೀತಿ ಎಲ್ಲ ಈ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದೀವಿ, ನಾನು ಹಗಲೊತ್ತಿನಲ್ಲೇನೆ ಈ ಸಮಯದಲ್ಲೇ ನಾನು ನನ್ನ ಒಂದು ಶರೀರದಲ್ಲಿ ನಮ್ಮ ಉಪಸ್ಥಿತಿ ಗೊತ್ತಾಗಬೇಕು, ನಾವು ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ಈ ಶರೀರಕ್ಕಿಂತ ನಾನು ವಿಭಿನ್ನವಾಗಿದ್ದೀನಿ ಅಂತ ಅನುಭವ ಪಟ್ಕೊಳಕ್ ಹೋದಾಗ್ಲೇನೆ ರಿಲ್ಯಾಕ್ಸೇಷನ್ ಬರೋದು, ಡೀಪ್ ರಿಲ್ಯಾಕ್ಸೇಷನ್. ಒಂದು ಯೋಗ ನಿದ್ದೆ ಅಂದ್ರೆ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ಒಂಥರ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ವಿಶ್ರಾಂತಿ ಅಂದ್ರೆ ಅದು ಸ್ವಲ್ಪ ಇದಾಗುತ್ತಲ್ವಾ, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆನಂದ ಉಂಟಾಗ್ಬಿಡುತ್ತೆ, ಉಂಟಾದಾಗ ಅವನಿಗೆ ಕಂಫರ್ಟಬಿಲಿಟಿ ಬರುತ್ತೆ. ಉದಾಹರಣೆಗೆ ನೋಡಿ, ಯಾರೋ ಒಬ್ರು ಮಸಾಜ್ ಮಾಡಕ್ ಬಂದ್ರೆ ನಿಮ್ ಶೋಲ್ಡರ್ಗೆ, ಇವಾಗ ನಿಮ್ಗೊಂದ್ ಸ್ವಲ್ಪ ಏನೋ ಒಂಥರ ಆಗತ್ತಲ್ಲ, ಅಬ್ಬ ರಿಲೀವ್ಡ್ ಸಿನ ಮಾಡ್ತಾ ಇದ್ರ ಶೋಲ್ಡರ್ ಮಸಾಜ್ ಅಂತ, ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಅದನ್ನ ಎಲ್ಲ ಆಫೀಸ್ಗಳಲ್ಲಿ ಒಬ್ರಿಗೊಬ್ರು ಶೋಲ್ಡರ್ ಮಸಾಜ್ ಮಾಡ್ಬೇಕು, ಪ್ರತಿ

0: ದಿನ ಒಂದ್ಸರಿ ಯಾವಲ್ಲಾದ್ರು ಅಂತ. ಅದು ಹಾಗೆ ಮಾಡ್ಕೊಂಡಾಗ ರಿಲೀಫ್ ಆಗುತ್ತೆ, ಎಲ್ಲಾನು ಶರೀರಕ್ಕೆ ಲಘು ಹೊತ್ತು ಉಂಟಾಗತ್ತೆ. ಶರೀರನೇ ನಾನು ನಾನು ಅನ್ಕೊಂಡಿದ್ದಾಗ ಭ್ರಾಂತಿ ಉಂಟಾಗಿ ತುಂಬಾ ನೋವು ಬಾಧೆ ಎಲ್ಲ ಬರುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ದ ಬಾಡಿ ಬಟ್ ಲಿವಿಂಗ್ ಇನ್ ದ ಬಾಡಿ, ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ. ನಾನು ಇನ್ಫ್ಲೂಯೆನ್ಸ್ ಮಾಡಬಹುದು, ಪ್ರಭಾವವನ್ನು ಬೀರಬಹುದು ನನ್ನ ಶರೀರದ ಮೇಲೆ ಅಂದು ಬಂದಾಗ ಈ ಕಾನ್ಸೆಪ್ಟ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ರಿಯಾಲಿಟಿ ಅನ್ಕೊಂಡ್ರು ಪರವಾಗಿಲ್ಲ, ಅವರಿಗೆ ಬೆನಿಫಿಟ್ ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಯೋಗ.
1: ಈ ಒತ್ತಡ ಅನ್ನೋದು ಮನಸ್ಸಿನಲ್ಲಿ ಸೃಷ್ಟಿ ಆಗುತ್ತೋ ದೇಹದಲ್ಲಿ ಸೃಷ್ಟಿ ಆಗುತ್ತೋ ಸ್ವಾಮಿ?
0: ದೇಹದಲ್ಲಿ ಅದ ತನ್ನಷ್ಟಕ್ಕೆ ತಾನೇ ಸೃಷ್ಟಿ, ಹಾರ್ಮ್ಫುಲ್ ಆಗಿ ಸೃಷ್ಟಿ ಆಗೋದಿಲ್ಲ. ಮನಸ್ಸಿನಲ್ಲಿ ಬಂದು ಅದು ಬುದ್ಧಿಮಟ್ಟದಲ್ಲಿ ಪ್ರಜ್ಞಾ ಮಟ್ಟದಲ್ಲಿ ಬಂದು ಯಾವುದೋ ಆಸೆಗಳನ್ನು ಈಡೇರಿಸಿಕೊಳ್ಳದೆ ತನ್ನ ಎಕ್ಸ್ಪೆಕ್ಟೇಷನ್ ಪರವಾಗಿ ನಡೀದೆ ಇರಬೇಕಾದ್ರೆ ನಿರೀಕ್ಷೆಗೆ ತಕ್ಕಂತೆ, ಹಾಗೆ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆಯವರುಗೋಸ್ಕರವಾಗಿಯೇ ಬದುಕ್ತಾ ಇದ್ರೆ ತುಂಬಾನೇ ಅವ್ರದೆಲ್ಲ ಸಹಿಸ್ಕೊಂಡು ಎಕ್ಸ್ಪ್ರೆಷನ್ ಮಾಡದೆ ಇದ್ರೆ, ಪ್ರಕಟಣೆ ಮಾಡದೆ ಇದ್ರೆ, ತನ್ನ ಇಮೋಷನ್ಸ್ ನ ಭಾವನೆಗಳನ್ನ ಪ್ರಕಟಣೆ ಮಾಡದೆ ಇದ್ರೆ ಆವಾಗನೂ ಸ್ಟ್ರೆಸ್ ಬರುತ್ತೆ. ಹೇಗೆ ನಾವು ಉಸಿರಾಡ್ತೀವಲ್ಲ ಇಮಿಡಿಯೇಟ್ಲಿ ಬ್ರೀತ್ ಔಟ್ ಮಾಡ್ಬಿಡ್ತೀವಲ್ವಾ, ಹಾಗೆ ಆದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ಮನಸ್ಸಿನಲ್ಲಿ ಬಂದು ಆಮೇಲೆ ನಿಧಾನಕ್ಕೆ ನರ್ವ್ಸ್ ಮೇಲೆಲ್ಲ ಕುಳಿತುಕೊಳ್ಳುತ್ತೆ, ರಿಂಕಲ್ಸ್ ತರ ಪ್ರೆಷರ್ ತರ ಆಗುತ್ತೆ, ಆಮೇಲೆ ಶೋಲ್ಡರ್ ಮೇಲೆಲ್ಲ ಬರುತ್ತೆ, ತಲೆ ಇದು ನೆಕ್ಕು ಹಿಂಭಾಗದಿಂದ ಹಿಡಿದು ಸ್ಪೈನ್ ವರ್ಗೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅದು ಮನಸ್ಸಿನಲ್ಲೇ ಫಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಲ್ಲೇ ಬರುತ್ತೆ ಫಸ್ಟ್ ಡ್ರೆಸ್. ಅದು ಅದನ್ನ ಆಗಾಗ ಸಾರ್ಟ್ ಔಟ್ ಮಾಡಿಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ನಾವು ಪೈಲ್ ಅಪ್ ಮಾಡ್ಕೊಂಡು ಕುಳಿತುಕೊಳ್ತೀವಲ್ಲ, ಎಲ್ಲಾನು ಗುಂಪು ಕಟ್ಕೊಂಡು ವಾರಕ್ಕೊಂದ್ಸರಿ ಸಿಗುತ್ತಲ್ಲ ರಜಾ ಅವಾಗೆಲ್ಲ ನೋಡ್ಕೊಳ್ತೀನಿ, ಅಲ್ಲಿವರೆಗೆ ನಾನೇನು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಅಂದಾಗ ಒತ್ತಡ ಡಬಲ್ ಆಗ್ತಾ ಹೋಗುತ್ತೆ.
1: ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಮನಸ್ಸಿನಿಂದ ಮೂಡಿದಂತಹ ದೈಹಿಕ ತೊಂದರೆಗಳು
0: ಇರುತ್ತೆ.
1: ಎಷ್ಟೋ ಸಂದರ್ಭದಲ್ಲಿ ದೇಹದ ಸಮಸ್ಯೆಗಳಿಂದಲೂ ಒತ್ತಡ ಉಂಟಾಗಬಹುದು. ಯಾರೋ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಆಗ ತಕ್ಷಣವೇ ಆತನಿಗೆ ಒತ್ತಡ ಶುರುವಾಗುತ್ತೆ ಅಲ್ವೇ? ಈ ಏನಿದೆ ಎರಡರ ನಡುವಿನ ಒಂದು ಸಮತೋಲನವನ್ನ ಸಾಧಿಸೋದಕ್ಕೆ ಯೋಗ ಮತ್ತೆ ಧ್ಯಾನ ಸಹಕಾರಿ ಅಂತ ಅನ್ಸುತ್ತೆ.
0: ಖಂಡಿತವಾಗ್ಲೂ ಸರ್ವಾತ್ಮಕವಾಗಿ ಎಷ್ಟು ಸರಿ ಟೆಸ್ಟ್ ಮಾಡಿದ್ರು ವಿಜಯ ಹಾಗೆ ಬರುತ್ತದು, ಗೆದ್ದೇ ಬರುತ್ತೆ ಆ ಯೋಗ ವಿದ್ಯೆಗಳು ಎಲ್ಲರೂ. ಈಗ ನೋಡಿ ಮನಸ್ಸು ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ಮನೆಯೇ ಮನುಷ್ಯಾಣಂ ಕಾರಣಂ ಅಂತ ಹೇಳಿದ್ನಲ್ಲ ಬಂಧು ಮೋಕ್ಷಾಣಂ ಅಂತ. ಈಗ ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಯುರೋಪಿಯನ್ ಸ್ಟೋರಿ ಅದು, ರಾತ್ರಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೋಟೆಲ್ ಅಂತ ಇರುತ್ತಲ್ಲ ಸಣ್ಣ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ತರ, ಅಲ್ಲಿ ಹೋಗಿ ಇದ್ದಂತೆ ಆತ. ಆಮೇಲೆ ಅರ್ಧರಾತ್ರಿ ಆತನಿಗೆ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಎಲ್ಲರೂ ಮಾಡಬೇಕು ಆಗತ್ತೆ ಅಂತ ಹೇಳ್ತಿಲ್ಲ, ಮನಸ್ಸಿನ ಪರಿಣಾಮದ ಒಂದು ಸ್ಟೋರಿ ಅದು, ನಿಜವಾದ ಸ್ಟೋರಿ ಕತೆ. ಸೊ ಹೋಗಿರ್ಬೇಕಾದ್ರೆ ರಾತ್ರಿ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ, ಆಗ ಏನ್ ಮಾಡೋದು ಗೊತ್ತಿಲ್ಲ, ಮಾತ್ರೆ ತಂದಿಲ್ವಂತೆ ಅದನ್ನ ಹಾಕೊಳ್ಳಕ್ಕೆ, ಕರೆಂಟ್ ಇಲ್ಲ ಅಲ್ಲಿ. ಆಗ ಒಂದು ಏನೋ ಯಾವ್ದೋ ತಗೊಂಡು ಏನ್ ಸಿಗುತ್ತೋ ಅಲ್ಲಿ ಒಂದು ವಿಂಡೋ ಒಡೆದಿದ್ದಾರಂತೆ, ಒಡೆದಾಗ ಗ್ಲಾಸ್ ಎಲ್ಲ ಒಡೆದೋಗಿ ಫ್ರೆಶ್ ಏರ್ ಬಂತು. ಆಗ ನಾನು ಸರಿ ಹೋಯ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅನ್ಬಿಟ್ಟು ಮಲ್ಕೊಳ್ತಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆಗ ವಿಂಡೋ ಏನು ಒಡೆದೇ ಇಲ್ಲ ಅವರು, ಮತ್ತೇನು ಒಡೆದ್ನಲ್ಲ ಅಂತ ನೋಡಿದ್ರೆ ಗ್ಲಾಸ್ ಪೀಸ್ ಎಲ್ಲ ಇದೆ ಅದೆಲ್ಲ ನಿಜ, ಬಟ್ ವಿಂಡೋ ಮಾತ್ರ ಒಡೆದಿಲ್ಲ. ಇದೇನು ಅಂದ್ರೆ ಗ್ರ್ಯಾಂಡ್ ಫಾದರ್ಸ್ ದೊಡ್ಡ ಕ್ಲಾಕ್ ಇದೆಯಲ್ಲ ಆ ಕ್ಲಾಕ್ ಹೊಡೆದಾಕ್ಬಿಟ್ಟಿದ್ದಾರೆ ಆ ಕತ್ಲೆನಲ್ಲಿ. ಅಲ್ಲಿಗೆ ನೋಡಿ ಇಲ್ಲಿ ಅದು ಹೇಗಿದೆ ಅಂತ, ಮನಸ್ಸು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ. ಆ ರೀತಿ ತಾನು ಒಳಗಡೆ ಸರ್ ಮಾಡ್ಕೋಬೇಕು ಅಂದಾಗ ಸೈಕೋಸೊಮ್ಯಾಟಿಕ್ ಮೋಸ್ಟ್ ಡಿಸೀಸಸ್ ಅಂತ ಇದೆ, ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ಹಾಗೆ ಅಂತ ಅನ್ಬಿಟ್ಟು ಯಾರೋ ಒಬ್ರು ನೀವು ಎದುರಿಸ್ಬಿಡಿ, ಊಟ ಆದ್ಮೇಲೆ ನಿನಗೆ ಅದ್ರ ಒಳಗಡೆ ಹಲ್ಲಿ ಬಿದ್ದ್ಬಿಟ್ಟಿತ್ತು ಅದ್ ಹೆಂಗ್ ತಗೊಂಡೆ ನೀನು ಅಂತ ಅನ್ಬಿಡಿ. ನೋಡಿ ಅವ್ರಿಗೆ ಸ್ವಲ್ಪ ಅವ್ರ ಸ್ಟಮಕ್ ಅಪ್ಸೆಟ್ ಆಗದೆ ಇದ್ರೆ ಕೇಳಿ, ಅವತ್ತು ಆಗತ್ತೆ ಅಲ್ವಾ? ಇಲ್ಲ ಪರವಾಗಿಲ್ಲ ಅಲ್ಲಿ ಬಿದ್ದಿದ್ರು ಡೋಂಟ್ ವರಿ ಅಂತ ಹೇಳಲ್ಲ ಅವರು. ಹಾಗೆ ಹಾಗಿದೆ.
1: ಸಾಮಾನ್ಯವಾಗಿ ಮಕ್ಕಳಲ್ಲಿ ಒತ್ತಡ ಕಮ್ಮಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಕ್ಕಳ ಸ್ವಭಾವನೇ ಹಾಗೆ, ಬಹಳ ಖುಷಿಯಾಗಿರ್ತವೆ, ಓಡಾಡ್ಕೊಂಡಿರ್ತವೆ, ತನಗನ್ಸಿದ್ದನ್ನ ನೇರವಾಗಿ ಹೇಳ್ತವೆ. ಆದ್ರೆ ಇವತ್ತು ದೌರ್ಭಾಗ್ಯ ಅಂದ್ರೆ ಮಕ್ಕಳಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ತಂದೆ ತಾಯಿಯಂದ್ರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರೋ ಒತ್ತಡ ಇರಬಹುದು, ಅಥವಾ ಮಕ್ಕಳೇ ಅವರ ಸಹಪಾಠಿಗಳನ್ನು ನೋಡಿ ನಾನು ಅವನಿಗಿಂತ ಮಾರ್ಕ್ಸ್ ತೆಗಿಬೇಕು ಅನ್ನುವಂತಹ ಒತ್ತಡ ಇರಬಹುದು. ಈ ತರಹದ ಒಂದು ಬೆಳವಣಿಗೆ ಸಮಾಜದ ದೃಷ್ಟಿಯಿಂದ ಖಂಡಿತ ಒಳ್ಳೇದಲ್ಲ. ಆದ್ರೆ ಮಕ್ಕಳಲ್ಲೂ ಇವತ್ತು ಒತ್ತಡ ಇರೋದ್ರಿಂದ ಯೋಗ ಮಕ್ಕಳಲ್ಲಿ ಯಾವ ರೀತಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಆಗಬಲ್ಲದು ಅಂತಂತೆ?
0: ಖಂಡಿತ ಖಂಡಿತ ಆಗತ್ತೆ. ಅದೇ ಇದು ಇದು ದುರದೃಷ್ಟ ವರ್ಷದಿಂದ ಈ ಸಬ್ಜೆಕ್ಟೇ ಉಂಟಾಗಬಾರ್ದಾಗಿತ್ತು ನಮ್ಗೆ. ಮಕ್ಕಳಿಗೆ ಅವರೇ ನಮಗೆ ನೋಡಿದ ತಕ್ಷಣ ಮಕ್ಕಳನ್ನ ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಇತ್ತು, ನಮ್ಮ ಒತ್ತಡ ಕಡಿಮೆ ಆಗ್ಬಿಡೋದು. ಈಗ ಅವ್ರಿಗೆ ಬಂದ್ಬಿಟ್ಟಿದ್ರೆ ನೀವೆಲ್ಲ ಹೋಗ್ತೀರ ನೀವು ಇನ್ನ ಒತ್ತಡ ರಿಲೀಫ್ ಮಾಡಿಸ್ಕೊಳಕ್ಕೆ ಅಲ್ವಾ? ಒಂದಾಯ್ತು. ಅವ್ರು ನೋಡಿದ್ರೆ ಅವ್ರು ದರ್ಶನ ಮಾಡಿದ್ರೆ ಮಕ್ಕಳು ಒಂದು ಆಟ ಆಡೋದನ್ನು ನೋಡಿದ್ರೆ ಅಲ್ವಾ, ಎಷ್ಟು ಅವರ ಒಂದು ಟ್ಯಾಲೆಂಟ್ ಮುಗ್ಧತೆಯನ್ನು ನೋಡಿದಾಗ ನಮ್ಗೆ ರಿಲೀಫ್ ಆಗ್ತಿತ್ತಲ್ವಾ, ದೊಡ್ಡವ್ರಿಗೆಲ್ರಿಗೂ ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆಲ್ರಿಗೂ. ಸೊ ಹೀಗಾಗಿದೆ, ಮಾಡಬಹುದು ಯೋಗ ಖಂಡಿತವಾಗ್ಲೂ ಇವಾಗ, ಬಟ್ ಅವ್ರಿಗೆ ಟೆಂಡರ್ ತುಂಬಾ ಯಾವ ಆಸನ ಬೇಕಾದ್ರೂ ಮಾಡಬಹುದು ಮಕ್ಕಳು ಹೆಚ್ಚು ಕಮ್ಮಿ, ಯಾಕಂದ್ರೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರುತ್ತಲ್ಲ ಅವರಿಗೆ, ಕಲ್ತ್ಕೊಳ್ಳಕ್ಕೆ ಸರಿಯಾದ ಸಮಯ ಅದು. ಈ ಚೈನಾ ದೇಶದಲ್ಲಿ ಕಂಗ್ ಫೂ ಅದೆಲ್ಲ ಕರಾಟೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಳ್ಸಕ್ಕೆ ಹೋಗ್ತಾರೆ,
1: ಜಿಮ್ನಾಸ್ಟಿಕ್ಸ್
0: ಹಾಗೆ ಅವರು.

0: ವಿಶ್ವ ಪ್ರಸಿದ್ಧರಾಗಿದ್ದಾರೆ ತುಂಬಾ ಜನ, ಹಾಗೆ ಮಾಡಬಹುದು ತಪ್ಪಿಲ್ಲ. ಆದ್ರೆ ಮಕ್ಕಳಿಗೆ ಒತ್ತಡ ನಿಜವಾಗ್ಲು ಬರಬಾರ್ದಾಗಿತ್ತು, ಅದು ತುಂಬಾ ಅಶೋಚನೀಯವಾದದ್ದು. ಅದಕ್ಕೆ ಅವರಿಗೆ ನಾವು ಹತ್ರ ಆದಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಒತ್ತಡ ಅಷ್ಟೊಂದು ಬರ್ದಿರೋ ತರ ಮಾಡಿದ್ರೆ ಅದೇ ಒಂದು ಒಳ್ಳೆ ಕೆಲಸ ಆಗತ್ತೆ.
1: ಯೋಗ ಮತ್ತೆ ಧ್ಯಾನ,
0: ಯೋಗ ಮತ್ತೆ ಧ್ಯಾನ ಅಂತೂ ಇದಂತೂ ಫೌಂಡೇಶನ್, ಅದು ಇದ್ದೇ ಇರಬೇಕು. ಅಲ್ಲಿಂದನೇ ಎಷ್ಟೋ 50% ಆಫ್ ದ ಪ್ರಾಬ್ಲಮ್ಸ್ ಅಟ್ ಲೀಸ್ಟ್ ಸಾಲ್ವ್ ಆಗ್ಬಿಡುತ್ತೆ ಏನೋ. ಅದರಿಂದ ಅದನ್ನು ಇಟ್ಕೊಂಡು ಅದ್ರ ಆದಾದ್ಮೇಲೆ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ಬೇಕು, ಮೆಥಡ್ಸ್ ಎಲ್ಲಾನು ಹಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಲೈಫ್ ಸ್ಟೈಲು ಚೇಂಜ್ ಆಗ್ತಾರೆ ಮಕ್ಕಳು, ಬ್ರಿಲಿಯಂಟ್ ಆಗ್ತಾರೆ ಅವರು.
1: ಒತ್ತಡದಲ್ಲಿ ಈಗ ಎರಡನೇ ಪಾತ್ರ ಬರೋದು ಮಹಿಳೆಯರಿಗೆ, ಅಂದ್ರೆ ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ ಅವರು ಮನೆಯಲ್ಲೂ ದುಡಿಬೇಕು, ಹೊರಗಡೆ ಉದ್ಯೋಗಸ್ಥ ಮಹಿಳೆಯರು ಹೊರಗಡೆನೂ ಕೂಡ ದುಡಿಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎರಡೂ ಕೆಲಸವನ್ನು, ಏನ್ ಡಬಲ್ ಆಕ್ಟಿಂಗ್ ಅಂತೀವಲ್ಲ, ಅದನ್ನು ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ ಮಕ್ಕಳು ಕೂಡ ಒತ್ತಡದಲ್ಲಿ ಇರೋದ್ರಿಂದ ಮಹಿಳೆಯರಿಗೆ ಮೂರನೇ ಟೆನ್ಷನ್ ಅದ್ರ ಮೂಲಕ
0: ಬರುತ್ತೆ.
1: ಈಗ ಮಹಿಳೆಯರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದೇ ಆದ್ರೆ ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ ಧ್ಯಾನ ಯಾವ ರೀತಿ ಸಹಕಾರಿ ಆಗಬಹುದು, ತಾವು ನೀಡುವಂತಹ ಒಂದು ವಿಚಾರ ಏನು?
0: ಅಲ್ಲಿ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿನೆ ಅದು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಅವರಲ್ಲಿ, ಸ್ವಾಭಾವಿಕವಾಗಿನೇ ಇದೆ, ಎಕ್ಸ್ಟ್ರಾ ಸೊ ಇದೆ. ಅವರು ಯೋಗ ಅಂದ್ರೆ ಸ್ಪೆಸಿಫಿಕ್ ಆಗಿ ಮಾಡಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಏನು ಕೆಲಸ ಮಾಡ್ತಾರೋ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡು ಮನೆಯಲ್ಲಿ ಒಂದ್ ಅಟ್ಲೀಸ್ಟ್ 1 ಅವರ್ಗೆ ಮೀಸಲಾಗಿಟ್ಕೊಂಡು ಯೋಗದ ರೀತಿಯಲ್ಲಿ ನಾನು ಕಾಲ ಕಳಿತೀನಿ ಮನೆಯಲ್ಲಿ ಅಂತ ಅನ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಏನ್ ಬೇಕೋ ಅದು, ಉದಾಹರಣೆಗೆ ನಡಿಬೇಕು ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನಿಧಾನಕ್ಕೆ ನಡೆದು ಅಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳೋದು, ಉದಾಹರಣೆಗೆ ಒಂದು ಏನಾದ್ರು ಲಿಫ್ಟ್ ಮಾಡ್ಬೇಕಾದ್ರೂ ಅದನ್ನ ಸರಿಯಾಗಿ ಧ್ಯಾನ ಮಾಡಿ ಒಂದ್ ನೀಟಾಗಿ ಅದನ್ನ ಎತ್ತುವಂತದ್ದು ಇದೆಲ್ಲ ಮಾಡ್ತಾ ಇದ್ರೆ ಅವರಿಗೆ ನೀರು ಹಾಕ್ಬೇಕು ಗಿಡಗಳಿಗೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಎಕ್ಸ್ಟ್ರಾ ಉದಾಹರಣೆಗೆ. ಮತ್ತು ಈ ರೀತಿಯಲ್ಲಿ ಅವರು ಅಭ್ಯಾಸ ಒಳಗಡೆ ಇಳಿದ್ಬಿಟ್ರೆ ಅವರಿಗೆ ಯೋಗದ ಅನುಭವನೇ ಉಂಟಾಗುತ್ತೆ. ಅಲ್ಲಿ ಯೋಗ ಮಾಡದಷ್ಟೇನೆ ಎಲ್ಲ ರೀತಿಯಲ್ಲಿ ಕೂಡ ಅವರು ಆಗಿದೆ. ಅಡುಗೆ ಮಾಡಬೇಕು ಅಲ್ಲೂ ಕೂಡ ನೀಟಾಗಿ ಒಂದೊಂದೇ ಯೋಚನೆ ಮಾಡಿ ಇದನ್ನ ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ ಈಗ ಅಲ್ಲೇ ಕುಳಿತುಕೊಂಡಿದ್ದ ಒಂದು ತರಕಾರಿನ ಸಪರೇಟ್ ಕಟ್ ಮಾಡ್ಕೊಂಡು ಕಲರ್ಫುಲ್ ಆಗಿ ಎಲ್ಲ ಇಟ್ಕೊಂಡು ಆಮೇಲೆ ಈ ರೀತಿ ಒಳ್ಳೆ ಹಾಡು ಹಾಕೊಂಡು ನೀಟಾಗಿ ಅವ್ರಿಗೆ ಇಷ್ಟ ಬಂದದ್ದು ಅದನ್ನೊಂದು ಹಬ್ಬದ ಆಚರಣೆ ತರ ಒಂದು ಅವರ್ನ ಸೆಲೆಬ್ರೇಟ್ ಮಾಡ್ಬೇಕು ಅವ್ರು 1 or 2 hoursನ. ಅದಕ್ಕೆ ಅಂತಾನೆ ಬೇಕಂತಾನೆ ಹಾಗೆ ಮಾಡ್ತೀನಿ ನಾನು, ಏನೋ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇವಾಗ ನನ್ನ ಯೋಗದ್ದು ನನ್ನ ಪರ್ಸನಲ್ ಟೈಮ್ ಇದು ಯಾರಿಗೂ ಏನು ಇದಿಲ್ಲ ಫೋನ್ ಎಲ್ಲ ಆಫ್ ಮಾಡಿದ್ದೀನಿ ಅಂತಂತ ಹೋದಾಗ ಆತರ ಒಂದು ರಿಲೀಫ್ ಸಿಕ್ಬಿಡುತ್ತೆ ಅವ್ರಿಗೆಲ್ಲರಿಗೂ. ಹೌದು, ಡೆಫಿನೆಟ್ಲಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಶ್ರಮದ ದುಡಿಮೆಗೆ ಹೆಸರಾಗಿರೋರು, ಬಹಳ ಕಷ್ಟಪಟ್ಟು ದುಡಿತಾರೆ. ಈಗ ಅಂಥವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ
0: ಇದೆ,
1: ಅದು ಸಾಲ ಮಾಡಿ ತೀರ್ಸಕ್ ಆಗದಲೇ ಇರುವಂತಹ ಒತ್ತಡ ಇರಬಹುದು, ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗದಲೇ ಇರೋದ್ರ ಒತ್ತಡ ಇರಬಹುದು, ಸಾಮಾಜಿಕವಾದ ಬೇರೆ ಬೇರೆ ಒತ್ತಡಗಳು ಇರಬಹುದು. ಈಗ ತುಂಬಾ ಜನ ಹೇಳೋದು ದೈಹಿಕವಾಗಿ ಅಪಾರ ಶ್ರಮ ಮಾಡುವಂತವ್ರಿಗೆ ಯೋಗದ ಅಗತ್ಯ ಇಲ್ಲ ಅಂತ, ಆದ್ರೆ ತಾವೇನ್ ಹೇಳಕ್ ಇಷ್ಟಪಡ?
0: ಒಳ್ಳೆ ಪ್ರಶ್ನೆ ನೋಡಿ. ಈಗ ಯಾರೋ ಕೆಲವರಿಗೆ ಈಗ ಪೈಲ್ವಾನ್ರು ಕುಸ್ತಿ ನೋಡಕ್ ಹೋಗ್ತಾರೆ, ಹೋದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಪೈಲ್ವಾನ್ರು ನೀವು ಈ ತರ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಅನ್ಬಿಟ್ಟು ಮಾಡಿ ಅಂತ, ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ. ಇವ್ರು ಹೇಳ್ತಾರೆ ಇಲ್ಲ ನಾನು ದಿನ ಬೆಳಗಾದ್ರೆ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಓಡಾಟ ಇದೆ, ನಾನು ಕುಳಿತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡಿ ಮೇಲೆ ಹತ್ತಿ ಇಳಿತಾ ಇರ್ತೀನಿ ಅದೇ ಸಾಕು ನನಗೆ ಎಕ್ಸರ್ಸೈಸ್ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಇವರು ಪೈಲ್ವಾನ್ ಆಗ್ಬಿಡ್ತಾರೆ ಇವರು ಆ ತರ ಮಾಡ್ತಾ ಇದ್ರೆ, ಅಲ್ಲೋಗಿ ಅವ್ರ ಜೊತೆ ಗೆಲ್ತಾರ ಈ ಕುಸ್ತಿ ಮಾಡ್ಬಿಟ್ಟು? ಹಾಗೆ ಅಂತ ಅನ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಕಮಿಟ್ಮೆಂಟ್ ಇಂದ ಕೆಲಸ ಮಾಡಕ್ಕೂ ನಾವು ಇಚ್ಛಾತ್ಮಕವಾಗಿ ಮಾಡಕ್ಕೂ ಡಿಫ್ರೆನ್ಸ್ ಇರಲ್ವಾ? ಇಚ್ಛಾತ್ಮಕವಾಗಿ ನಾವು ಒಳಗಡೆ ಇಳಿದು ನಾವು ಮಾಡಿದಾಗ ಹೆಚ್ಚು ನಮಗೆ ಬೆನಿಫಿಟ್ ಆಗುತ್ತೆ ಆ ಕಾರ್ಯವನ್ನ ನಿರ್ವಹಣೆ ಮಾಡೋದ್ರಿಂದ. ಅದೇ ಕಮಿಟ್ಮೆಂಟ್ ಇಂದ ಮಾಡಬೇಕು ಅಂತ ಮಾಡಿದಾಗ ಕೆಲಸ ಆಯ್ತಪ್ಪ ಅಷ್ಟೇ, ಕ್ಲೋಸ್ ಮುಗಿದೋಯ್ತು ಹಾಗಿರುತ್ತೆ. ಅದರಿಂದ ನಾವು ಈ ಕಾನ್ಸೆಪ್ಟ್ ಅಷ್ಟೊಂದು ಸರಿಗಿಲ್ಲ, ನಾನು ಕೆಲಸ ಮಾಡೇ ಮಾಡ್ತೀನಿ ಯೋಗ ಇದ್ದೇ ಇದೆ ನನ್ನಲ್ಲಿ ಹಾಗಂತ ಅಂದ್ರೆ ತಪ್ಪಿಲ್ಲ, ಬಟ್ ಅದ್ರ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಬರೋದಿಲ್ಲ. ಅದು ಯೋಗದ ರೀತಿಯಲ್ಲೇನೆ ಇದ್ರು ಕೂಡ ಅವ್ರ ಕೆಲಸ ಕಾರ್ಯ ಅದು ರಿಸಲ್ಟ್ಸ್ ಬರಲ್ಲ. ಅದಕ್ಕಿಂತ ಡೆಡಿಕೇಶನ್ ಅಂತ ಇದೆಯಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಒಬ್ಬರನ್ನ ಕ್ಯಾಶುವಲ್ ಆಗಿ 10 ಜನದ ಮಧ್ಯದಲ್ಲಿ ಮಾತಾಡ್ಸಕ್ಕೂ ಒಬ್ಬರಿಗೆ ಅವ್ರಿಗೆ ಅಂತ ಟೈಮ್ ಕೊಡೋಕ್ಕೂ ಡಿಫ್ರೆನ್ಸ್ ಇರಲ್ವಾ? ಅವ್ರು ನಿಮ್ಮನ್ನು ಯಾವ್ದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ? ಹಾಗೆ ನಿಮ್ಮ ಅಂಗಾಂಗಗಳನ್ನು ಕೂಡ ಇಂಡಿವಿಜುವಲ್ ಆಗಿ ನೀವು ಮಾತಾಡಿಸ್ಬೇಕು ಅಂದ್ರೆ ಸ್ಪರ್ಶ ಮಾಡ್ಬೇಕು ಅಲ್ವಾ? ಹಾಗೆ ಅದು ಬಹಳ ಅದ್ಭುತವಾಗಿದೆ ಅವರು ಮಾಡ್ತಾ ಇದ್ದಾರೆ. ನಿಜ ಅವ್ರಿಗೇನು ಯೋಗ ಬೇಕಿಲ್ಲ ಅಂತ ಹೇಳಕ್ ಆಗಲ್ಲ, ಬೇಕಾಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಲ್ಲ ಸಿಕ್ಬಿಡಲ್ಲ, ಕೆಲವು ಮಾತ್ರ ಅಂಗಕ್ಕೆ ಅಂಗಗಳಿಗೆ ಶಕ್ತಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಯೋಗದಲ್ಲಿ ಎಲ್ಲ ಕವರ್ ಆಗತ್ತೆ, ಮನಸ್ಸು ಶರೀರ ಇಂದ್ರಿಯಗಳು ಎಲ್ಲ ಕವರ್ ಆಗತ್ತಲ್ಲ ಯೋಗಾಭ್ಯಾಸದಲ್ಲಿ. ಅದರಿಂದ ಇದು ತುಂಬಾ ಒಳ್ಳೇದಾಗತ್ತೆ.
1: ಈ ರಿಲ್ಯಾಕ್ಸೇಷನ್ ಅಂತೀವಲ್ಲ ಸರ್, ಅದು ಹ್ಯಾಕ್ ಸಿಗುತ್ತೆ ಯೋಗ ಮಾಡೋದ್ರಿಂದ? ಅಂದ್ರೆ ಈಗ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ, ಯೋಗ ಮಾಡೋದ್ರಿಂದ ಅದು ದೂರ ಆಯ್ತು ಅಂದ್ರೆ ಅದು ಒತ್ತಡ ಇಲ್ಲ ಅನ್ನೋ ಸ್ಥಿತಿನ ಅಥವಾ ಮತ್ತೆ ಬರಬಹುದು?

0: ಅನ್ನೋ ಸ್ಥಿತಿನ, ಈ ರಿಲ್ಯಾಕ್ಸೇಷನ್ ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಿ?
1: ನಾನು ಹೇಗಂತ ಡಿಸ್ಕ್ರೈಬ್ ಮಾಡ್ತೀನಿ ಅಂತಂದ್ರೆ, ಯಾವಾಗ ನೀವು ಶರೀರದ ವಿಷಯದಲ್ಲಿ ಆಕ್ಯುಪೈ ಆಗ್ಬಿಡ್ತಿರೋ, ಯಾವಾಗ್ಲೂ ನಾವು 99% ಹೊರಗಡೆ ವಿಷಯಗಳಲ್ಲಿ ಆಕ್ಯುಪೈ ಆಗಿರ್ತೀವಿ, ನಿಜಾನ? ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇಲ್ಲಿ ವಿಶೇಷವಾಗಿ ನಾನು ಯೋಗದ ಸಮಯ, ಯೋಗಾಭ್ಯಾಸ ಮಾಡುವ ಸಮಯ ಅಂತ ಅನ್ಕೊಂಡ್ಬಿಟ್ಟು ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾರಲ್ಲ, ತನ್ನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೇ ಆಕ್ಯುಪೈ ಆಗಿರ್ತಾರೆ ನೋಡಿ. ಯಾವಾಗ ಆವಾಗ ಏನಾಗುತ್ತೆ ಅಂದ್ರೆ, ಆಟೋಮೆಟಿಕ್ಲಿ ಬೇರೆ ವಿಚಾರಗಳೇ ಇಲ್ಲ, ಒತ್ತಡನೇ ಮಾಯ ಆಗೋಯ್ತಲ್ಲ, ಗೊತ್ತಿಲ್ಲದಿದ್ದಂಗೆ ಅನ್ಕಾನ್ಶಿಯಸ್ಲಿ ಒತ್ತಡ ಎಲ್ಲ ಮಾಯ ಆಗ್ಬಿಟ್ಟು ರಿಲೀಫ್ ಆಗಿ ಆಚೆ ಬಂದಾಗ ಎಲ್ಲಿ ಸ್ಟ್ರೆಸ್ ಇದೆ ಅಂದ್ರೆ, ಸ್ಟ್ರೆಸ್ ಹೊರಟೋಗಿರುತ್ತೆ, ನಿಜವಾಗ್ಲೂ ಹೊರಟೋಗಿರುತ್ತೆ. ಅಲ್ಲಿಗೆ ಡೀಪ್ ರಿಲ್ಯಾಕ್ಸೇಷನ್ ಅಂದ್ರೆ ನನ್ನ ದೃಷ್ಟಿಯಲ್ಲಿ ತಮ್ಮ ಶರೀರವನ್ನೇ ಆಲೋಚನೆ ಮಾಡ್ತಾ ಹಾಗೇ ಮಲಗ್ತಿರಲ್ಲ, ಕೈ ಕಾಲುಗಳು ಅಂಗಗಳು ಎಲ್ಲನೂ ಒಳಗಡೆ ರಕ್ತ ಸಂಚಾರ ಎಲ್ಲ ಹೇಗೆ ನಡೀತಾ ಇದೆ, ಎಷ್ಟು ಚೆನ್ನಾಗಿ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಡೈಜೆಷನ್ ಎಷ್ಟು ಚೆನ್ನಾಗಾಗುತ್ತೆ, ಉಸಿರಾಟ ಎಷ್ಟು ಚೆನ್ನಾಗಾಗುತ್ತೆ, ಹೃದಯ ಬಡಿತ ಎಷ್ಟು ಚೆನ್ನಾಗಿದೆ, ಏನಪ್ಪಾ ಇದು ಎಷ್ಟು ಅದ್ಭುತವಾಗಿದೆ, ನಾನೇನು ಕಷ್ಟಪಡ್ತಿಲ್ವಲ್ಲ, ಶರೀರಕ್ಕೋಸ್ಕರ ಹೋಗಿ ಸಂಪಾದನೆ ಮಾಡಕ್ ಕಷ್ಟಪಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ನೋಡ್ಕೊಳಕ್ ಕಷ್ಟಪಡ್ತಾ ಇದ್ದೀನಿ, ನನ್ನ ಶರೀರ ನೋಡ್ಕೊಳಕ್ ಏನು ಕಷ್ಟಪಡ್ತಾ ಇಲ್ವಲ್ಲ, ಎಂತ ಪ್ರಕೃತಿ ಇದು, ನನ್ನ ಬೇಸಿಕ್ ಎಲ್ಲ ನೋಡ್ಕೊಂಡು ನನ್ನ ಕಳ್ಸಿಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ ಹೊರಟೋಗುತ್ತೆ.
0: ಒಳ್ಳೇದು ಶ್ರೀನಿವಾಸ ಅರ್ಕ ಅವರೇ, ಇದುವರೆಗೂ ಯೋಗ ಮತ್ತು ಒತ್ತಡ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದಿರಿ. ವಂದನೆಗಳು. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
2: ಇದುವರೆಗೆ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿವೇಕಾದಿತ್ಯ ಕನಿಯಾಲ್.
4: ಭಾರತ ಪ್ರಸ್ತುತ ಮರುಬಳಕೆ ಇಂಧನ ಮೂಲಗಳ ಬಳಕೆ ಹಾಗೂ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ಸೌರಶಕ್ತಿ ಬಳಕೆಯಲ್ಲಿ ದೇಶ 3ನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಶೇಕಡ 53.7% ವಿದ್ಯುತ್ ಶಕ್ತಿ ಉತ್ಪಾದನೆಯು ಮರುಬಳಕೆ ಇಂಧನ ಮೂಲಗಳಿಂದ ಆಗುತ್ತಿದೆ ಎಂಬುದು ಗಮನಾರ್ಹ ಹಾಗೂ ಪ್ರಶಂಸಾರ್ಹ ವಿಷಯವಾಗಿದೆ. ಸಾಮಾನ್ಯವಾಗಿ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ಇತ್ತೀಚಿನ ವರ್ಷಗಳಲ್ಲಿ ಬಯೋಮಾಸ್ ಹಾಗೂ ಜಿಯೋಥರ್ಮಲ್ ಶಕ್ತಿಯನ್ನು ಕೂಡ ನಾವು ಮರುಬಳಕೆ ಇಂಧನ ಮೂಲಗಳು ಎಂದು ಪರಿಗಣಿಸುತ್ತೇವೆ. ಮರುಬಳಕೆ ಇಂಧನ ಮೂಲಗಳ ಪರಿಚಯ ದೇಶ ಹಾಗೂ ರಾಜ್ಯಕ್ಕೆ ಹೊಸತೇನಲ್ಲ. ರಾಜ್ಯದ ಜೋಗ ಜಲಪಾತದಂತಹ ಸುಂದರ ಪ್ರಾಕೃತಿಕ ತಾಣದಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಬಳಸಿ ನಮ್ಮ ಇಂಧನ ಪೂರೈಕೆಯನ್ನು ಕಳೆದ ಹಲವು ದಶಕಗಳಿಂದ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ, ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೂರ್ಯನ ಕಿರಣಗಳನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಸಂಗ್ರಹಿಸಿ ಉಪಯೋಗಿಸುವ ಮಹತ್ತರ ಯೋಜನೆಯಾಗಿದೆ. ಮನೆ ಬಳಕೆಗೆ ಬಳಸಿ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ಪೂರೈಸುವ ಪ್ರಮುಖ ಯೋಜನೆ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ. ನಗರ ಹಾಗೂ ಗ್ರಾಮವಾಸಿಗಳು ಎಂಬ ಭೇದವಿಲ್ಲದೆ ಹಲವು ಫಲಾನುಭವಿ ಜನರು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ದೇಶದ ಹಸಿರು ಇಂಧನ ಬಳಕೆ ಗುರಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯುತ್ ಗ್ರಿಡ್ಗಳಿಗೆ ತಮ್ಮ ಮನೆಯ ವಿದ್ಯುತ್ ಕೋಶದಲ್ಲಿ ಸಂಗ್ರಹವಾದ ಸೌರಶಕ್ತಿಯನ್ನು ಪೂರೈಸುವ ಮೂಲಕ ಅದಕ್ಕೆ ತಕ್ಕುದಾದ ಮೌಲ್ಯ ಹಾಗೂ ಪ್ರತಿಫಲವನ್ನು ಕೂಡ ಪಡೆಯುತ್ತಿದ್ದಾರೆ. ಪಿಎಂ ಸೂರ್ಯಘರ್ ಯೋಜನೆ ಅನುಷ್ಠಾನಗೊಳಿಸಿದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳು ಮುಂಚೂಣಿಯಲ್ಲಿವೆ. ನಮ್ಮ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡದ ಬೃಹತ್ ಸೋಲಾರ್ ಪಾರ್ಕ್ 13,000 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಈ ಸೌರ ಉದ್ಯಾನವನವನ್ನು ಶಕ್ತಿ ಸ್ಥಳ ಎಂದು ಕರೆಯಲಾಗುತ್ತದೆ. ಈ ಉದ್ಯಾನವನ 2019ರಿಂದ ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿದ್ದು 2.5 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ದೇಶದ ಅತಿ ದೊಡ್ಡ ಸೌರ ಉದ್ಯಾನವನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ದೇಶದಲ್ಲಿ ಸೂರ್ಯೋಪಾಸನೆಯ ಪರಂಪರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಕಾಶ್ಮೀರದಲ್ಲಿನ ಐತಿಹಾಸಿಕ ಸೂರ್ಯ ದೇಗುಲಗಳು, ಸೌರಾಷ್ಟ್ರದಂತಹ ಪ್ರಮುಖ ಪ್ರಾಂತ್ಯದ ಸ್ಥಾಪನೆಯ ಹೆಗ್ಗುರುತು ಸೂರ್ಯನನ್ನು ಕೇವಲ ಭೌತಿಕವಾಗಿ ಕಾಣದೆ ಸಾಂಸ್ಕೃತಿಕ ಪ್ರಭೆಯಾಗಿ ಕಾಣಲಾಗಿದೆ. ಸೂರ್ಯೋಪಾಸನೆ

ಸಾಂಸ್ಕೃತಿಕ ಪರಂಪರೆ ಹೀಗೆ ಸಾಕಿ ಬಂದು 21ನೇ ಶತಮಾನದಲ್ಲೂ ಪ್ರವಹಿಸುತ್ತಿದೆ. ಇಂದು ವಿಶ್ವ ಮಾನ್ಯವಾಗಿರುವ ಶರೀರ ಮನಸ್ಸು ಚಿತ್ತದ ಸಮನ್ವಯಕ್ಕೆ ನಾಂದಿ ಹಾಡುತ್ತಿರುವ ಯೋಗ ಪರಂಪರೆಯಲ್ಲೂ ಸೂರ್ಯನನ್ನು ಧ್ಯಾನಿಸುವ ಪರಿಪಾಠವಿದೆ. ಇಂತಹ ಸೂರ್ಯ ಭುವಿಗೆ ಬೆಳಕನ್ನು ನೀಡಿ ಸಕಲ ಚರಾಚರ ಜೀವರಾಶಿಗಳ ಕ್ರಿಯಾಶೀಲತೆಗೂ ಕಾರಣನಾಗಿದ್ದಾನೆ. ಸೂರ್ಯ ಹೊರಸೂಸುವ ಬೆಳಕಿನ ಕಿರಣಗಳ ಶಕ್ತಿಯ ಮೂಲಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಇತರೆ ಪ್ರಾಣಿಗಳ ಅನ್ನಾಹಾರಕ್ಕೂ ಕಾರಣವಾಗಿವೆ. ಹೀಗೆ ಸೂರ್ಯನ ಕಿರಣಗಳ ಶಕ್ತಿಯನ್ನು ಸೌರ ಫಲಕಗಳ ಮೂಲಕ ಕಾಪಿಟ್ಟು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತಂತ್ರಜ್ಞಾನ 21ನೇ ಶತಮಾನದ ಹಸಿರು ಇಂಧನ ಶಕ್ತಿಯ ಮೂಲಧಾರೆಯಾಗಿ ಕಾಣಬಹುದಾದ ಸೌರಶಕ್ತಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರಶಕ್ತಿ ಅಭಿಯಾನ 2010ರಲ್ಲಿ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಆರಂಭಗೊಂಡಿತು. ಇದರಲ್ಲಿ ಮೂರು ಪ್ರಮುಖ ಹಂತಗಳನ್ನು ನಾವು ಗಮನಿಸಬಹುದಾಗಿದೆ. 2010ರಿಂದ 2013ರವರೆಗೆ ಪ್ರಥಮ ಹಂತ, 2013ರಿಂದ 2017ರವರೆಗೆ ಎರಡನೇ ಹಂತ, 2017ರಿಂದ 2022ರವರೆಗೆ ಮೂರನೇ ಹಂತ. ಮೂರನೇ ಹಂತದಲ್ಲಿ ದೇಶದಲ್ಲಿ ಒಟ್ಟು 100 ಗಿಗಾವ್ಯಾಟ್ ಸೌರಶಕ್ತಿ ವಿದ್ಯುತ್ ಉತ್ಪಾದನೆಯ ನಿಟ್ಟಿನಲ್ಲಿ ಸಾಮರ್ಥ್ಯ ಹೆಚ್ಚಳದ ಮೈಲುಗಲ್ಲನ್ನು ಕಾಣಬಹುದಾಗಿದೆ. ಅಭಿಯಾನದ ಅಡಿಯಲ್ಲಿ ಮೆಗಾ ಸೋಲಾರ್ ಪಾರ್ಕ್ಗಳ ಮೂಲಕ ಗ್ರಿಡ್ಗಳಿಗೆ ವಿದ್ಯುತ್ ಹರಿಸುವುದು, ನಂತರ ವಿಕೇಂದ್ರೀಕರಣದ ಮೂಲಕ ಜನಸ್ನೇಹಿ ಹಾಗೂ ಪಿಎಂ ಕುಸುಮ್ ಯೋಜನೆ ಮೂಲಕ ಕೃಷಿ ಸ್ನೇಹಿಯಾಗಿಸಿ ಸೋಲಾರ್ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು, ಮೂರನೇ ಹಂತದಲ್ಲಿ ಸ್ಥಳೀಯವಾಗಿ ಸೌರ ವಿದ್ಯುತ್ ಶಕ್ತಿ ಸಂಗ್ರಹಕ್ಕೆ ಅಗತ್ಯವಾದ ಸೌರ ಫಲಕ ಬ್ಯಾಟರಿಗಳ ಅಗತ್ಯವಾದ ಕಚ್ಚಾ ವಸ್ತುಗಳ ಉತ್ಪಾದನೆ ಹಾಗೂ ನಿರ್ಮಾಣವನ್ನು ಮಾಡುವುದು ಸೇರಿದೆ. ವರ್ಷದ 250ರಿಂದ 300 ದಿನವೂ ಸೂರ್ಯನ ಬೆಳಕು ಪ್ರಖರವಾಗಿರುವ ಉತ್ತರ ಭಾರತದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಮರುಬಳಕೆ ಇಂಧನ ಮೂಲವಾದ ಸೌರಶಕ್ತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಯೋಜನೆಗಳಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಹಾಗೂ ಪಿಎಂ ಕುಸುಮ್ ಯೋಜನೆಗಳು ಸೌರಶಕ್ತಿಯ ವಿಕೇಂದ್ರೀಕರಣದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿವೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 2024 ಫೆಬ್ರವರಿ 15ರಂದು ಪ್ರಧಾನಮಂತ್ರಿ ಈ ಯೋಜನೆಗೆ ಚಾಲನೆ ನೀಡಿದರು. 2024-25 ಸಾಲಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 75,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದೆ. ಒಟ್ಟು 1 ಕೋಟಿ ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ಸೌರಶಕ್ತಿಯನ್ನು ಉತ್ಪಾದಿಸಿ ಪೂರೈಸುವ ಗುರಿ ಹೊಂದಿದೆ. ಈ ಪಿಎಂಎಸ್ಜಿ ಯೋಜನೆಯಡಿ ಸೌರ ಫಲಕವನ್ನು ಅಳವಡಿಸುವ ಪ್ರತಿ ಫಲಾನುಭವಿಗಳಿಗೆ ಒಂದು ಬಾರಿಗೆ ನಿಗದಿತ ಸಬ್ಸಿಡಿ ಹಣವನ್ನು ಅವರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ನಗರ ಸ್ಥಳೀಯಾಡಳಿತ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೂ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ಸೌರ ವಿದ್ಯುತ್ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಈ ಯೋಜನೆಯು ವರಮಾನ ಹೆಚ್ಚಳ, ವಿದ್ಯುತ್ ಶಕ್ತಿ ಶುಲ್ಕವನ್ನು ಕಡಿಮೆಗೊಳಿಸುವುದು ಸೇರಿದಂತೆ ಉದ್ಯೋಗಾವಕಾಶದ ಗುರಿಯನ್ನು ಹೊಂದಿದೆ. 0-150 ಯೂನಿಟ್ ವಿದ್ಯುತ್ ಉತ್ಪಾದನೆಯ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳ ಅಳವಡಿಕೆಗೆ 30,000-60,000 ರೂಪಾಯಿ ಸಬ್ಸಿಡಿ ಸಹಾಯ, 150-300 ಯೂನಿಟ್ ಸೌರ ವಿದ್ಯುತ್ ಉತ್ಪಾದನೆಯ 2-3 ಕಿಲೋವ್ಯಾಟ್ ಸೌರ ಫಲಕಗಳ ಅಳವಡಿಕೆಗೆ 60,000-78,000 ರೂಪಾಯಿಗಳವರೆಗೆ ಸಬ್ಸಿಡಿ ಹಾಗೂ 300 ಯೂನಿಟ್ಗಿಂತ ಹೆಚ್ಚಿನ ಸೌರ ವಿದ್ಯುತ್ ಉತ್ಪಾದಿಸುವ 3 ಕಿಲೋವ್ಯಾಟ್ ಸಾಮರ್ಥ್ಯದ ಘಟಕ ಯೋಜನೆಗೆ 78,000ಕ್ಕಿಂತ ಹೆಚ್ಚಿನ ಸಬ್ಸಿಡಿ ಮೊತ್ತವನ್ನು ಸರ್ಕಾರ ಭರಿಸುತ್ತದೆ. registration.pmsuryaghar.gov.in ಜಾಲತಾಣದ ಮೂಲಕ ನೋಂದಾಯಿಸಿಕೊಂಡಲ್ಲಿ ನೋಂದಣಿಕಾರರ ಮಾಹಿತಿ ಅರ್ಹತೆಯನ್ನು ಗಮನಿಸಿ ಸ್ಥಳೀಯ ನೋಂದಾಯಿತ ಸೋಲಾರ್ ಕಂಪನಿಯಿಂದ ಸೋಲಾರ್ ಮೇಲ್ಛಾವಣಿಯ ಅಳವಡಿಕೆ ಆಗುತ್ತದೆ. ಈ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಆದಲ್ಲಿ ಅದನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 14,151 ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗಿದೆ. 22,313 ಕುಟುಂಬಗಳು ಇದರ ಪ್ರಯೋಜನ ಪಡೆಯುತ್ತಿವೆ. ಈ ಯೋಜನೆಗಾಗಿ ಒಟ್ಟು 62,000 ಅರ್ಜಿಗಳು ಸ್ವೀಕೃತಗೊಂಡಿವೆ. ಈ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನ ಸಿಗಲಿದೆ. ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಸಾಲ ಸೌಲಭ್ಯಗಳು, ತಿಂಗಳಿಗೆ 300 ಯೂನಿಟ್ನಷ್ಟು ಉಚಿತ ವಿದ್ಯುತ್ ಲಭ್ಯತೆ, ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿದಲ್ಲಿ ವಾರ್ಷಿಕ 17,000 ರೂಪಾಯಿ

0: ಗಳವರೆಗೆ ಹಣ ಗಳಿಸುವ ಸಾಧ್ಯತೆ.
1: ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ವಿವೇಕಾದಿತ್ಯ ಕನಿಯಾಲ್. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ 6 ದಿನಗಳ ಭೇಟಿಯ ಹಿನ್ನೆಲೆಯಲ್ಲಿ ಇಂದು ಇಂಡೋನೇಷ್ಯಾಗೆ ಪ್ರವಾಸ ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ಅವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬೀನ್ ಅವರ ರಾಜೀನಾಮೆಯ ನಂತರ ಬಂಕಿಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮ್ ದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿ ಅವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ

0: ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ ರಾಜಕಾರಣಿ ಮತ್ತು ರಾಷ್ಟ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ.

ರಾಜಧಾನಿ ಕೈವ್ ಮೇಲೆ ಇಂದು ಬೆಳಿಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ ಒಂದು ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ದ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16ರ ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ದ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲ್ಯಾಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ದ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:28. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲ ಗೀತೆಯ ರಚನೆ ಎನ್.ಕೆ. ಕುಲಕರ್ಣಿ ಅವರದ್ದು. ಸಂಗೀತ ನೀಡಿದ್ದಾರೆ ಶ್ರೀಕಾಂತ್ ಕುಲಕರ್ಣಿ.

ಶ್ರೋತೃಗಳೇ, ನೀವು ನಂಬಲಿಕ್ಕಿಲ್ಲ, ಸುಮಾರು 150ಕ್ಕೂ ಹೆಚ್ಚು ಝೂನೋಸಿಸ್ ಕಾಯಿಲೆಗಳನ್ನು ಇದುವರೆಗೂ ಪತ್ತೆ ಮಾಡಲಾಗಿದೆ. ಪ್ರಾಣಿಗಳೊಂದಿಗೆ ನೇರ ಸಂಪರ್ಕದಿಂದ ಅಥವಾ ಪರೋಕ್ಷ ಸಂಪರ್ಕದಿಂದ ಕಾಯಿಲೆಗಳು ಹರಡುತ್ತಾ ಬಂದಿವೆಯಂತೆ. ಸೋಂಕಿತ ಜೀವಂತ ಕುರಿ, ಕೋಳಿ, ಇಲಿ, ಹಸು, ಸರೀಸೃಪಗಳು, ಉಭಯಚರ, ಕೀಟಗಳು ಮತ್ತು ಇತರೆ ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳಿಂದ ಕೂಡ ಝೂನೋಸಿಸ್ ಕಾಯಿಲೆ ಬಂದಿದೆ. ಇನ್ನು ಜ್ವರ, ಕೆಮ್ಮು, ನೆಗಡಿ, ವಿಪರೀತ ಮೈಕೈ ನೋವು, ಗಂಟಲು ಊತ, ವಾಂತಿ ಭೇದಿ, ಇವು ಝೂನೋಟಿಕ್ ಕಾಯಿಲೆಗಳ ಸಾಮಾನ್ಯ ಲಕ್ಷಣಗಳು. ಕೊರೋನಾ, ರೇಬಿಸ್, ಪ್ಲೇಗ್, ಸ್ಕೇಬೀಸ್, ರೌಂಡ್ ವರ್ಮ್ಸ್, ಗಾರ್ಡಿಯಾ ಇನ್ಫೆಕ್ಷನ್, ಸ್ಯಾಲ್ಮಾನೇಲಾಸಿಸ್, ಕ್ಯಾಟ್ ಸ್ಕ್ರ್ಯಾಚ್, ಟ್ಯೂಬರ್ಕ್ಯುಲಾಸಿಸ್, ಜೊತೆಗೆ ಬರ್ಡ್ ಫ್ಲೂ, ಸ್ವೈನ್ ಫ್ಲೂ ಕೂಡ ಈ ರೋಗಗಳ ಝೂನೋಸಿಸ್ ರೋಗಗಳು. ಸೋಂಕಿತ ಪ್ರಾಣಿಗಳ ಕಚ್ಚುವಿಕೆ ಅಥವಾ ಗೀರೋದ್ರಿಂದ ಪ್ರಾಣಿಗಳ ರಕ್ತ, ಮೂತ್ರ ಅಥವಾ ಇತರ ದ್ರವಗಳ ಸಂಪರ್ಕ, ಕಲುಷಿತ ಆಹಾರ ಅಥವಾ ನೀರಿನ ಸೇವನೆ, ಸೋಂಕಿತ ಪ್ರಾಣಿಗಳೊಂದಿಗೆ ನೇರ ಸಂಪರ್ಕದಿಂದ ಈ ಕಾಯಿಲೆಗಳು ಹರಡುತ್ತೆ. ಇನ್ನು ತಡೆಗಟ್ಟುವ ಕ್ರಮಗಳನ್ನು ನೋಡೋದಾದರೆ, ಸಾಕು ಪ್ರಾಣಿಗಳಿಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಲಸಿಕೆಯನ್ನು ಹಾಕಿಸಬೇಕು. ಪ್ರಾಣಿಗಳನ್ನು ಮುಟ್ಟಿದ ನಂತರ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು. ಶುದ್ಧ ಮತ್ತು ಸುರಕ್ಷಿತ ಆಹಾರವನ್ನು ಸೇವಿಸಬೇಕು. ಪ್ರಾಣಿಗಳು ಏನಾದರೂ ಕಚ್ಚಿದ್ರೆ ಅಥವಾ ಗೀರಿದ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಕೀಟಗಳ ನಿಯಂತ್ರಣ ಮಾಡಬೇಕು. ಪ್ರಾಣಿಗಳ ಆರೋಗ್ಯ, ಮಾನವರ ಆರೋಗ್ಯ, ಪರಿಸರದ ಆರೋಗ್ಯ, ಈ ಮೂರರ ಸಮತೋಲನವೇ ಸುರಕ್ಷಿತ ಭವಿಷ್ಯದ ಆಧಾರ ಅಂತ ಹೇಳ್ತಾ, ಇನ್ನು ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ಕೊಡಗಿನ ಕಾವೇರಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖಾ.

ನೀರಿನ ಸುಸ್ಥಿರ ನಿರ್ವಹಣೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ. ಇನ್ನು ಮಳೆ ನೀರಿನ ಕೊಯ್ಲಿನ ವಿಧಾನಗಳನ್ನು ನೋಡೋದಾದರೆ, ಮೇಲ್ಛಾವಣಿಯ ಮೂಲಕ ಮಳೆ ನೀರು ಸಂಗ್ರಹಣೆ, ಅಂದರೆ ಮನೆಯ ಅಥವಾ ಕಟ್ಟಡದ ಮೇಲ್ಛಾವಣಿಗೆ ಬೀಳುವ ನೀರನ್ನು ಪೈಪ್ ಮೂಲಕ ಟ್ಯಾಂಕ್ಗೆ ಸಂಗ್ರಹಿಸೋದು. ರೀಚಾರ್ಜ್ ಪಿಟ್, ಮಳೆಯ ನೀರನ್ನು ನೆಲದೊಳಗೆ ಇಳಿಸಿ ಭೂಗರ್ಭ ಜಲವನ್ನು ಹೆಚ್ಚಿಸೋದು. ರೀಚಾರ್ಜ್ ವೆಲ್, ಬಾವಿಗಳ ಮೂಲಕ ನೀರನ್ನು ಭೂಗರ್ಭಕ್ಕೆ ಸೇರಿಸೋದು. ಕೊಳ, ಕೆರೆ ಹಾಗೂ ಚೆಕ್ ಡ್ಯಾಂ ನಿರ್ಮಾಣ, ಮಳೆಯ ನೀರನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಿ ಕೃಷಿ ಹಾಗೂ ಇತರ ಬಳಕೆಗಳಿಗೆ ಉಳಿಸೋದು. ಈಗ ಕೇಳೋಣ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ, ಚಿತ್ರ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಶ್ರೋತೃಗಳೇ, ಈಗ ಮಳೆಗಾಲ. ಹಾಗಾಗಿ ಮಳೆ ನೀರಿನ ಕೊಯ್ಲಿನ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ನೀಡುವುದು ನಮ್ಮ ಕರ್ತವ್ಯ. ಮಳೆ ನೀರಿನ ಕೊಯ್ಲು ಎಂದರೆ ಮಳೆಯ ಸಮಯದಲ್ಲಿ ಬೀಳುವ ನೀರನ್ನು ಸಂಗ್ರಹಿಸಿ ಶುದ್ಧೀಕರಿಸಿ ಅಗತ್ಯವಿದ್ದಾಗ ಬಳಸುವ ಅಥವಾ ಭೂಗರ್ಭಕ್ಕೆ ಮರುಪೂರಣ ಮಾಡುವ ವಿಧಾನ. ಇದು ನೀರಿನ ಸಂರಕ್ಷಣೆಯ ಅತ್ಯುತ್ತಮವಾದ ಕ್ರಮಗಳಲ್ಲಿ ಒಂದು. ಇನ್ನು ಮಳೆ ನೀರಿನ ಕೊಯ್ಲಿನ ಉದ್ದೇಶಗಳನ್ನು ನೋಡ್ತಾ ಹೋಗೋದಾದ್ರೆ, ಮಳೆಯ ನೀರನ್ನು ವ್ಯರ್ಥವಾಗದಂತೆ ಸಂಗ್ರಹಿಸುವುದು, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುವುದು, ಕುಡಿಯುವ ಹಾಗೂ ಗೃಹ ಬಳಕೆಯ ನೀರಿನ ಕೊರತೆಯನ್ನು ನಿವಾರಿಸುವುದು, ಕೃಷಿಗೆ ಅಗತ್ಯವಾದ ನೀರಿನ ಲಭ್ಯತೆಯನ್ನು ಹೆಚ್ಚಿಸುವುದು,

ಶ್ರೋತೃಗಳೇ, ಭಾರತದಲ್ಲಿ ನೀರಿನ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಳೆ ನೀರಿನ ಕೊಯ್ಲಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಕರ್ನಾಟಕದಲ್ಲಿಯೂ ಅನೇಕ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಹೊಸ ಕಟ್ಟಡಗಳಿಗೆ ಮಳೆ ನೀರಿನ ಕೊಯ್ಲು ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲು ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಇದರಿಂದ ನೀರಿನ ಸಂರಕ್ಷಣೆ ಮತ್ತು ಭೂಗರ್ಭ ಜಲಮಟ್ಟ ಸುಧಾರಣೆಗೆ ನೆರವಾಗ್ತಾ ಇದೆ. ಪ್ರತಿಯೊಂದು ಮನೆ, ಶಾಲೆ ಹಾಗೂ ಕಚೇರಿಯಲ್ಲಿ ಮಳೆ ನೀರಿನ ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳಬೇಕು. ನೀರನ್ನ ಮಿತವಾಗಿ ಬಳಸಬೇಕು. ಕೆರೆ, ಕೊಳ ಮತ್ತು ಬಾವಿಗಳ ಸಂರಕ್ಷಣೆಯಲ್ಲಿ ಭಾಗವಹಿಸಬೇಕು. ಮಳೆ ನೀರಿನ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು. ನೀರನ್ನ ಉಳಿಸುವುದು ಅಂದ್ರೆ ಭವಿಷ್ಯವನ್ನ ಉಳಿಸಿದಂತೆ. ಮಳೆ ನೀರಿನ ಕೊಯ್ಲು ನೀರಿನ ಸಮಸ್ಯೆಗೆ ಸರಳ ಮತ್ತು ಕಡಿಮೆ ವೆಚ್ಚದ ಹಾಗೂ ಪರಿಸರ ಸ್ನೇಹಿ ಪರಿಹಾರ. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆ, ಶಾಲೆ ಮತ್ತು ಕಾರ್ಯಸ್ಥಳಗಳಲ್ಲಿ ಮಳೆ ನೀರಿನ ಕೊಯ್ಲು ವ್ಯವಸ್ಥೆಯನ್ನ ಅಳವಡಿಸಿಕೊಂಡ್ರೆ ಮುಂದಿನ ಪೀಳಿಗೆಗೆ ನೀರಿನ ಭದ್ರತೆಯನ್ನ ನಾವು ಒದಗಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಸುಧೀರ್ ಅತ್ತಾವರ್ ಅವರದ್ದು. ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್.

ಇದುವರೆಗೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳು ಮತ್ತು ಮುಂಜಾಗ್ರತೆ ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಶ್ರೋತೃಗಳೇ, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವು ಇದನ್ನ ಕೋರ್ಟ್ ಅಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ

0: ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲೇ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ಧಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ, ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು 1 ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗ್ಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ KRS ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನೂ ಸಹ ಎದುರಿಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ PD ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು 5 ತಾಲೂಕುಗಳ ತಹಶೀಲ್ದಾರ್ಗಳ PD ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳುಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ

0: ಸಮುದಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹೌದು, ಇದು ಸ್ವಲ್ಪ ಕಷ್ಟದಾಯಕ, ಆದರೆ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಪರಿಣಾಮಕಾರಿಯಾಗಿರುತ್ತದೆ.
1: ತುರ್ತು ಪರಿಸ್ಥಿತಿಯಲ್ಲಿ ಬೇರೆ ಏನು ಮಾಡಬಹುದು ಟೀಚರ್?
0: ಗರಂ ಪಾತ್ ಸ್ನಾನ್ ಹೀ ಸಹಿ ಹೇ. ಅಗರ್ ರೋಗಿ ಕೋ ಕಫ್ ಕಿ ಮಾತ್ರ ಅಧಿಕ ಹೇ ತೋ ನಮಕ್ ಮಿಲೇ ಹುಯೇ ಗುನ್ಗುನೆ ಪಾನಿ ಸೇ ಕುಂಜಲ್ ಕರ್ನಾ ಚಾಹಿಯೇ. ಇಸ್ಸೆ ಕಫ್ ನಿಕಲ್ ಕರ್ ತುರಂತ್ ಆರಾಮ್ ಮಿಲ್ ಜಾಯೇಗಿ. ಫಿರ್ ಡಾಕ್ಟರ್ ಕೆ ಪಾಸ್ ಲೇ ಜಾನಾ ಚಾಹಿಯೇ.
2: ದಮಾ ಕೆ ರೋಗಿ ಕ್ಯಾ ಖಾ ಸಕ್ತೆ ಹೇ ಟೀಚರ್?
0: ದಮಾ ಕೋ ಪಾಚನ್ ಪ್ರಣಾಲಿ ಕಾ ರೋಗ ಮಾನಾ ಜಾತಾ ಹೇ ನಾ, ಇಸ್ಲಿಯೇ ದಮಾ ಕೆ ರೋಗಿ ಕೋ ಜ್ಯಾದಾ ಹದ್ ತಕ್ ಪೇಟ್ ಔರ್ ಶ್ವಾಸ ಪ್ರಣಾಲಿ ಕೋ ಸಾಫ್ ರಖನಾ ಚಾಹಿಯೇ.
1: ತೋ ಕ್ಯಾ ದಮಾ ಕೆ ರೋಗಿ ಉಪವಾಸ ಕರೆಂಗೇ ಟೀಚರ್?
0: ಜೀ ಹಾಂ, ಏಕ್ ದೋ ದಿನ ಉಪವಾಸ ಪರ್ ರಹಕರ್ ಫಿರ್ ಧೀರೆ ಧೀರೆ ರಸಾಹಾರ ಔರ್ ಫಲಾಹಾರ ಮೇ ಆನಾ ಚಾಹಿಯೇ. ಬಾದ್ ಮೇ ಮೋಟೆ ಆಟೆ ಕಿ ರೋಟಿ ಔರ್ ಲೌಕಿ ಕಿ ಸಬ್ಜಿ ಲೇನಿ ಚಾಹಿಯೇ. ಇಸ್ಸೆ ಪೇಟ್ ಸಾಫ್ ಹೋ ಜಾಯೇಗಾ. ಫಿರ್ ಹರ್ ರೋಜ್ ಹಲ್ಕಾ ಖಾನಾ ಲೇನಾ ಶುರು ಕರ್ ಸಕ್ತೆ ಹೇ.
2: ಇಸ್ಸೆ ಜರೂರ್ ಫಾಯ್ದಾ ಹೋಗಾ ನಾ ಟೀಚರ್?
0: ಅಗರ್ ಡಾಕ್ಟರ್ಸ್ ಏ ಕಹ ರಹೇ ಹೇ ತೋ ಜರೂರ್ ಬಾತ್ ಮೇ ದಮ್ ಹೇ.
1: ಔರ್ ಕ್ಯಾ ಕ್ಯಾ ಕರ್ ಸಕ್ತೆ ಹೇ ಟೀಚರ್?
0: ದಮಾ ಕೆ ರೋಗಿಯೋ ಕೋ ಸೂರ್ಯಾಸ್ತ ಸೇ ಪೆಹ್ಲೆ ಖಾ ಲೇನಿ ಚಾಹಿಯೇ. ಹಮೇಶಾ ಗುನ್ಗುನಾ ಪಾನಿ ಪೀನಾ ಚಾಹಿಯೇ. ಶಹದ ಕಾ ಪ್ರಯೋಗ ಭೀ ಲಾಭದಾಯಕ ಹೋ ಸಕ್ತಾ ಹೇ.
2: ಕಾಫಿ ಆಸಾನ್ ಹೇ ದಮಾ ಕೋ ಭಗಾನಾ?
0: ಜೀ, ತಂಬಾಕೂ, ಬೀಡಿ, ಸಿಗರೆಟ್, ಪಾನ್ ಮಸಾಲಾ ತಥಾ ಜರ್ದೆ ಕೋ ಚೂನಾ ತಕ್ ಮನಾ ಹೇ. ತಲಿ ಭುನಿ ಚೀಜೇ ಕಾಫಿ ಚಾಯ್ ಸಬ್ ತತ್ಕಾಲ್ ಛೋಡ್ ದೇನಿ ಚಾಹಿಯೇ, ಫಿರ್ ದಮಾ ಗಾಯಬ್ ಹೋ ಜಾಯೇಗಿ.
2: ಕಾಫಿ ಜಾನ್ಕಾರಿ ಮಿಲಿ ಟೀಚರ್,
1: ಔರ್ ಉಪಯೋಗಿ ಜಾನ್ಕಾರಿ ಭೀ. ನಮಸ್ತೆ ಔರ್ ಧನ್ಯವಾದ ಟೀಚರ್.
2: ನಮಸ್ತೆ ಔರ್ ಧನ್ಯವಾದ ಟೀಚರ್.
0: ನಮಸ್ತೆ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ರಾಧಾಪ್ರತಿ, ಇವರೊಂದಿಗೆ ಭಾಗವಹಿಸಿದವರು ಶ್ರೇಯಾ ಆರ್ ಹಾಗೂ ಧೃತಿ ಸಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:10. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ಉಮೇಶ್ ಡಿಎಂ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
2: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
3: ಅಮೃತವಂತೆ ಪ್ರೇಮದ ಗಾನ,
2: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
3: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ.
2: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
4: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ರಿಂದ ಸಂಜೆ 4:30 ರವರೆಗೆ ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2900

0: 99 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನು ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಕೇಳುಗರೆ, ಇದೀಗ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭದಲ್ಲಿ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳು ಮತ್ತು ಮುಂಜಾಗ್ರತೆ ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ.

0: ನಮಸ್ಕಾರ ಡಾಕ್ಟರ್ ಲೀನಾ ಗೌಡ ಅವರೇ.
1: ನಮಸ್ಕಾರ ಸರ್.
0: ಪಶುಪಾಲನೆಯನ್ನು ಮಾಡುವಾಗ ವಿವಿಧ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತೀವಿ.
1: ಹೌದು.
0: ಈ ಪ್ರಾಣಿಗಳಿಗೆ ಕೆಲವೊಂದು ರೋಗಗಳು ಬರೋದನ್ನು ಕೂಡ ನಾವು ಕಾಣ್ತೀವಿ.
1: ಹೌದು.
0: ಈ ರೋಗಗಳು ಮನುಷ್ಯನಿಗೂ ಕೂಡ ಪ್ರಾಣಿಗಳಿಂದ ಹರಡ್ತವೆ ಅಂತ ನಾವು ಕೇಳಿದ್ವಿ.
1: ಹೌದು, ಅದು ಬಹಳ ನಿಜ.
0: ಆದ್ದರಿಂದ ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ, ವಿಶೇಷವಾಗಿ ಪಶುಪಾಲಕರಿಗೆ ಪ್ರಾಣಿಗಳಿಗೆ ಬರುವಂಥ ರೋಗಗಳು ಯಾವ್ಯಾವ, ಮನುಷ್ಯನಿಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ, ಅವರು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ಪ್ರಾಣಿಜನ್ಯ ರೋಗಗಳು ಅಂದ್ರೇನು, ಈ ಒಂದು ರೋಗಗಳ ಮಹತ್ವ ಸ್ವಲ್ಪ ತಿಳಿಸ್ಕೊಡ್ತೀರಾ?
1: ನಿಮಗೆಲ್ಲ ಗೊತ್ತಿರೋ ಹಾಗೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಹಲವಾರು ಅನುಕೂಲತೆ ಮತ್ತು ಆಹಾರಕ್ಕಾಗಿ ಪ್ರಾಣಿಗಳನ್ನ ಸಾಕ್ತಾ ಬಂದಿರೋದು ನಿಮ್ಗೆ ಗೊತ್ತಿರೋ ವಿಚಾರ. ಇವುಗಳಲ್ಲಿ ಮೊದಲಿಗೆ ಮಾನವನ ಸಂಗಾತಿಯಾಗಿದ್ದು ನಾಯಿ, ಮತ್ತು ಅವನು ನಂತರ ಕೃಷಿ ಚಟುವಟಿಕೆಯನ್ನು ಶುರು ಮಾಡಿದ ಹಾಗೆ ಹಸು, ಕುರಿ, ಮೇಕೆ, ಹಂದಿ ಹೀಗೆ ಮುಂತಾದ ಪ್ರಾಣಿಗಳನ್ನ ಸಾಕ್ತಾ ಬರ್ತಾನೆ. ಮತ್ತು ನೀವು ಈಗ ಹೇಳಿದ ಹಾಗೆ ಪ್ರಕೃತಿಯಲ್ಲಿ ಮನುಷ್ಯರಿಗೆ ಅಷ್ಟೇ ಕಾಯಿಲೆ ಬರೋದಿಲ್ಲ, ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಈ ಸೋಂಕು ರೋಗಗಳು ಬರ್ತವೆ. ಮತ್ತು ಕೆಲವೊಂದು ಜನರಿಗೆ ಏನು ವಿಚಾರ ಇದೆಯಪ್ಪ ಅಂದರೆ ಪ್ರಾಣಿಗಳಿಗೆ ಬರೋ ಕಾಯಿಲೆಗಳು ಈ ಪ್ರಾಣಿಗಳಿಗೆ ಮಾತ್ರ ಸೀಮಿತ, ಇದು ಮನುಷ್ಯರಿಗೆ ಬರೋದು ಬಹಳ ಕಡಿಮೆ ಅಥವಾ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇದು ತಪ್ಪು ಗ್ರಹಿಕೆ. ಪ್ರಾಣಿಗಳಲ್ಲಿ ಬರುವ ರೋಗಗಳಲ್ಲಿ ಅನೇಕ ರೋಗಗಳು ಮನುಷ್ಯರಿಗೂ ಕೂಡ ಹರಡಬಹುದು. ಅದು ಯಾವಾಗ ಹೆಚ್ಚಾಗತ್ತಪ್ಪ ಅಂದರೆ ಪ್ರಾಣಿಗಳ ಒಡನಾಟ ಹೆಚ್ಚಾದಂತೆ ಈ ರೋಗ ಹರಡುವ ಸಾಧ್ಯತೆ ಕೂಡ ಹೆಚ್ಚಾಗೋದಲ್ಲದೆ ಅದರಲ್ಲಿ ಕೆಲವೊಂದು ರೋಗಗಳು ಮಾರಣಾಂತಿಕ ಕೂಡ ಆಗಬಹುದು,
0: ಮರಣವನ್ನು ಕೂಡ
1: ತರಬಹುದು. ಹೌದು, ನಿಜ. ನಮ್ಮ ಈ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಾವು ಏನು ಹೇಳ್ತೀವಿ, ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ ಇದೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ, ಅವ್ರ ಪ್ರಕಾರ ಈ ಪ್ರಾಣಿಜನ್ಯ ರೋಗ ಅಂದರೆ ಯಾವ ರೋಗಗಳು ಸಾಮಾನ್ಯವಾಗಿ ಕಶೇರುಕ ಪ್ರಾಣಿಗಳು ಅಂದರೆ ವರ್ಟಿಬ್ರೇಟ್ ಆನಿಮಲ್ಸ್ ಅಂತ ನಾವೇನೇಳ್ತೀವಿ, ಬೆನ್ನು ಮೂಳೆ ಇರುವಂಥ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಹರಡುತ್ತವೆಯೋ ಇಂಥ ರೋಗಗಳಿಗೆ ನಾವು ಪ್ರಾಣಿಜನ್ಯ ರೋಗಗಳು ಅಥವಾ ಮಿಗಾ ಮಾನವ ರೋಗಗಳು ಅಂತ ಕರಿತೀವಿ. ಈ ರೈತರು ಮತ್ತು ಸಾಕು ಪ್ರಾಣಿಗಳನ್ನ ಸಾಕುವಂಥ ಅವರು ಕೆಲವು ಸಾಮಾನ್ಯವಾದ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡ್ರೆ ಅವ್ರು ಈ ರೋಗ ಬರೋದನ್ನ ಬಹಳ ಸುಲಭವಾಗಿ ತಡಿಬಹುದು.
0: ಮುಖ್ಯವಾಗಿ ಪ್ರಾಣಿಜನ್ಯ ರೋಗಗಳನ್ನು ನಾವು ಯಾವ ರೀತಿ ವಿಂಗಡಿಸ್ಕೋಬಹುದು ಅಂತೀರಿ?
1: ಈ ಪ್ರಾಣಿಜನ್ಯ ರೋಗಗಳನ್ನ ನಾವು ಅನೇಕ ರೀತಿ ವಿಂಗಡಿಸಬಹುದು. ಅದರಲ್ಲೂ ಒಂದು ಬಗೆ ಹೇಗಪ್ಪ ಅಂತಂದ್ರೆ ಈ ಪ್ರಾಣಿಗಳಿಂದ ಮನುಷ್ಯಗೆ ಬರುವಂತ ರೋಗಗಳು, ಉದಾಹರಣೆಗೆ ಈ ರೇಬೀಸ್ ಕಾಯಿಲೆ ಅಥವಾ ಹುಚ್ಚುನಾಯಿ ಕಾಯಿಲೆ ಅಂತ ನಾವು ಏನ್ ಹೇಳ್ತೀವಿ, ಅದ್ರ ಬಗ್ಗೆ ಜನಗಳು ಬಹಳ ತಿಳ್ಕೊಂಡಿರ್ತಾರೆ. ಮತ್ತೆ ಈ ನೆರಡಿ ಬೆನೆ, ಈ ಹುಚ್ಚುನಾಯಿ ಕಾಯಿಲೆ ಹೆಚ್ಚಾಗಿ ಪ್ರಾಣಿಯಿಂದ ಮನುಷ್ಯರಿಗೆ ಬರುತ್ತೆ, ಅದು ಹುಚ್ಚುನಾಯಿ ಕಚ್ಚಿದಾಗ ಬರುವ ಸಂಭವ ಹೆಚ್ಚಾಗಿರುತ್ತೆ. ಇಲ್ವಾದ್ರೆ ಈ ಮನುಷ್ಯರಿಂದ ಪ್ರಾಣಿಗಳಿಗೆ ಬರಬಹುದು. ಈ ಪ್ರಾಣಿಗಳಿಂದನೇ ಅಷ್ಟೇ ಅಲ್ಲ, ಮನುಷ್ಯರಿಗೆ ಮನುಷ್ಯರಿಂದನೂ ಕೂಡ ಪ್ರಾಣಿಗಳಿಗೂ ಕೂಡ ಕಾಯಿಲೆ ಬರಬಹುದು. ಇವು ಯಾವಪ್ಪ ಅಂತಂದ್ರೆ ಕ್ಷಯ ರೋಗ ಅಥವಾ ಟಿಬಿ ಅಂತ ನಾವೆಲ್ಲ ಏನ್ ಕರಿತೀವಿ, ಮತ್ತೆ ಅಮೀಬಿಯಾಸಿಸ್, ಈ ರೋಗಗಳು ಮನುಷ್ಯರಿಂದನೂ ಪ್ರಾಣಿಗಳಿಗೂ ಬರಬಹುದು. ಮತ್ತು ಕೆಲವು ರೋಗಗಳು ಪ್ರಾಣಿಯಿಂದ ಮನುಷ್ಯರಿಗೂ ಬರುತ್ತೆ ಮತ್ತೆ ಮನುಷ್ಯರಿಂದ ಪ್ರಾಣಿಗಳಿಗೂ ಬರುತ್ತೆ. ಉದಾಹರಣೆಗೆ ಈ ಸಾಲ್ಮೊನೆಲ್ಲ ರೋಗ ಅಂತ ಏನ್ ಹೇಳ್ತೀವಿ, ಇದು ಹೆಚ್ಚಾಗಿ ಕೋಳಿ ಅಥವಾ ಕೋಳಿ ಮಾಂಸ ಅಥವಾ ಹಸಿ ಮೊಟ್ಟೆ ಸೇವಿಸಿದಾಗ ಬರುವಂತ ರೋಗ, ಈ ತರ ರೋಗಗಳು ಕೂಡ ಇರ್ತವೆ.
0: ಅಂದ್ರೆ ಇವು ಪರಸ್ಪರ ಬರುವಂತ ರೋಗಗಳು ಕೂಡ ಇದಾವೆ, ಪ್ರಾಣಿಗಳಿಂದ ಮನುಷ್ಯರಿಗೆ,
1: ಮನುಷ್ಯರಿಂದ ಪ್ರಾಣಿಗಳಿಗೂ ಇದೆ.
0: ಮುಖ್ಯವಾಗಿ ಈ ಪ್ರಾಣಿಜನ್ಯ ರೋಗಗಳಲ್ಲಿ ವಿವಿಧ ಬಗೆಗಳ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
1: ರೋಗಗ್ರಸ್ತ ಪ್ರಾಣಿಗಳನ್ನ ನಾವು ಮೊದಲು ತಗೊಂಡಾಗ ಈ ರೋಗಗ್ರಸ್ತ ಪ್ರಾಣಿಗಳು ತಮ್ಮ ಸುತ್ತಮುತ್ತಲ ಇರುವಂತಹ ಆರೋಗ್ಯವಂತ ಪ್ರಾಣಿಗಳಾಗಿರ್ಬೋದು ಅಥವಾ ಮನುಷ್ಯರು ಆಗಿರ್ಬೋದು, ಅವರಿಗೆ ಈ ಸಾಂಕ್ರಾಮಿಕ ಜಾಡ್ಯದ ರೂಪದಲ್ಲಿ ರೋಗವನ್ನ ಹರಡ್ತವೆ. ಮತ್ತೆ ಅವು ಕೂಡ ಈ ರೋಗ ಬಂದಿರೋದ್ರಿಂದ ತೀವ್ರತರವಾದ ಗುಣಲಕ್ಷಣಗಳನ್ನ ತೋರ್ಪಡಿಸ್ತವೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಮುದಾಯದಲ್ಲಿ ಅಥವಾ ಜನರಲ್ಲಿ ಒಂಥರ ಆತಂಕ ಮನೆ ಮಾಡುತ್ತೆ. ಉದಾಹರಣೆಯಾಗಿ ನೀವೆಲ್ಲ ಕೇಳಿರ್ಬೋದು ಈ ನೆರಡಿ ರೋಗ ಅಥವಾ ಆಂಥ್ರಾಕ್ಸ್ ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತೆ ಈ ಬೆಕ್ಕಿನ ಕಾಯಿಲೆ,

0: ಮತ್ತೆ ಗಿಣಿ ಜ್ವರ ಮತ್ತೆ ಹೈಡಾಟಿಡ್ ರೋಗ ಇವೆಲ್ಲ ಕೂಡ ಪ್ರಾಣಿಗಳಿಂದ ಮನುಷ್ಯರಿಗೆ ಬಹಳ ಸುಲಭವಾಗಿ ಬರುವಂತ ರೋಗಗಳು. ನಾವು ಈ ಪ್ರಾಣಿಜನ್ಯ ಅಥವಾ ಮಿಗಮಾನವ ರೋಗಗಳನ್ನ ಅವಕ್ಕೆ ಕಾರಣಕರ್ತವಾಗಿರುವ ರೋಗಾಣುಗಳು ಅಥವಾ ಜೀವಾಣುಗಳು ಅಂತ ನಾವು ಏನ್ ಹೇಳ್ತೀವಿ ಅದರ ಆಧಾರದ ಮೇಲೆ ಈ ರೀತಿ ವಿಂಗಡಿಸ್ಬೋದು. ಹೇಗಪ್ಪ ಅಂದ್ರೆ, ಒಂದು ಈ ಸೂಕ್ಷ್ಮಾಣು ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು, ಉದಾಹರಣೆಯಾಗಿ ಹ್ಯಾಂಥ್ರಾಕ್ಸ್ ಅಥವಾ ನೆರಡಿ ರೋಗ, ಮತ್ತೆ ಬ್ರುಸೆಲ್ಲಾ ರೋಗ ಅಥವಾ ಕಂದು ರೋಗ ಅಂತ ನಾವೇನು ಹೇಳ್ತೀವಿ ಹಸುಗಳಲ್ಲಿ ಕಾಣಿಸ್ಕೊಳ್ಳುವಂತ ರೋಗ, ಮತ್ತು ಈ ವಿಷಾಣುವಿನಿಂದ ಅಥವಾ ವೈರಸ್ ನಿಂದ ಬರುವ ರೋಗಗಳು ಇದಾವೆ. ಅದರಲ್ಲಿ ಪ್ರಮುಖವಾಗಿ ನಾವು ಹುಚ್ಚುನಾಯಿ ಕಾಯಿಲೆ ಅಥವಾ ರೇಬಿಸ್ ಅಂತ ಏನ್ ಕರಿತೀವಿ ಅದು, ಮತ್ತೆ ಸೊಳ್ಳೆಗಳ ಕಚ್ಚುವಿಕೆಯಿಂದ ಬರುವಂತಹ ಜಪಾನೀಸ್ ಎನ್ಸೆಫಲೈಟಿಸ್, ಇದರಲ್ಲಿ ಹಂದಿ ಪ್ರಮುಖ ಪಾತ್ರ ವಹಿಸುತ್ತೆ, ಮತ್ತು ರಿಕೆಟ್ಸಿಯಾ ಮತ್ತೆ ಕ್ಲಮೀಡಿಯಾ ಮಿಗಮಾನವ ರೋಗಗಳು. ಅಂದ್ರೆ ಇದು ಕೂಡ ಬ್ಯಾಕ್ಟೀರಿಯಾ ರೀತಿಯಲ್ಲೇ ಇದು ಒಂದು ರೋಗಾಣು. ಇದರಿಂದ ಕ್ಯೂ ಜ್ವರ, ಗಿಣಿ ಜ್ವರ, ಅದರಲ್ಲೂ ಕ್ಯೂ ಜ್ವರ ಹೇಗಪ್ಪ ಹೆಚ್ಚಾಗಿ ಬರುತ್ತೆ ಅಂತ ಅಂದ್ರೆ, ಈ ರೋಗಾಣುಗಳು ಕೂಡಿರುವಂತಹ ಹಸಿ ಹಾಲನ್ನ ಸೇವಿಸೋದ್ರಿಂದ ಈ ಕ್ಯೂ ಜ್ವರ ಬರೋ ಸಂಭವ ಬಹಳ ಹೆಚ್ಚು. ಮತ್ತೆ ಈ ಕ್ಯೂ ಜ್ವರದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಒಂದೇ ಒಂದು ರೋಗಾಣು ಇದ್ರೂ ಕೂಡ ಹಾಲಿನಲ್ಲಿ ಅದರಿಂದ ಅದು ರೋಗವನ್ನು ಮನುಷ್ಯರಲ್ಲಿ ಬರೆಸುತ್ತೆ.
1: ಈ ಗಿಣಿ ಜ್ವರ ಅಂತ ಇದೇನು ವಸ್ತಾಗಿದೆಯಲ್ಲ ಒಂದು ರೀತಿ,
0: ಈ ಗಿಣಿ ಜ್ವರ ಅಂತಂದ್ರೆ ಇದು ಸಿಟ್ಟಕೋಸಿಸ್ ಅಂತ ನಾವು ಗಿಣಿ ಜ್ವರನ ಕರಿತೀವಿ. ಇದು ಹೆಚ್ಚಾಗಿ ಈ ಸಾಕು ಪ್ರಾಣಿಗಳನ್ನ ಅಥವಾ ಈ ಗಿಣಿ ಜಾತಿಗೆ ಸೇರಿದ ಚಿಕ್ಕ ಚಿಕ್ಕ ಪಕ್ಷಿಗಳನ್ನ ಮನುಷ್ಯರು ಸಾಕು ಪ್ರಾಣಿಯಾಗಿ ಸಾಕುವುದನ್ನ ಕಾಣ್ತೀವಿ. ಪೆಟ್ ಬರ್ಡ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಮುದ್ದಿನ ಹಕ್ಕಿಗಳು ಅಥವಾ ಲವ್ ಬರ್ಡ್ಸ್ ಅಂತ ಹೆಚ್ಚಾಗಿ ನಾವು ಜನ ಕರಿತೀವಿ. ಈ ಪಕ್ಷಿ ಜಾತಿಗಳಲ್ಲಿ ಹೆಚ್ಚಾಗಿ ಗಿಣಿ ಜ್ವರ ಕಂಡು ಬರುತ್ತೆ. ಈ ಗಿಣಿ ಜ್ವರ ಈ ಪಕ್ಷಿಗಳ ಒಡನಾಟದಲ್ಲಿ ಮನುಷ್ಯರು ಇದ್ರೆ ಹೆಚ್ಚಾಗಿ ಬರುವ ಸಾಧ್ಯತೆ ಹೆಚ್ಚು. ಮತ್ತೆ ಇದು ಬಹಳ ಒಂಥರ ಮಾರಣಾಂತಿಕ ಕಾಯಿಲೆ ಕೂಡ, ಇದು ಒಂದು ರೀತಿಯಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆ, ಮತ್ತು ಇದರಿಂದ ಮರಣವೂ ಕೂಡ ಹೆಚ್ಚಾಗಿ ಸಂಭವಿಸುವ ಸಾಧ್ಯತೆ ಉಂಟು. ಕ್ಲಮೀಡಿಯಾ ಇದು ಆಕ್ಚುಲಿ ಗಿಣಿ ಜ್ವರ ಸಿಟ್ಟಕೋಸಿಸ್ ಅಂತ, ಇದು ಒಂದು ಕ್ಲಮೀಡಿಯಾ ಜಾತಿಗೆ ಸೇರಿದ ರೋಗಾಣು. ಇನ್ನೊಂದು ಏನಪ್ಪಾ ಅಂತಂದ್ರೆ ಫಂಗಸ್ ಅಥವಾ ಶಿಲೀಂಧ್ರ ಮಿಗಮಾನವ ರೋಗಗಳು. ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಹುಳುಕಡ್ಡಿ ಅಥವಾ ಇದಕ್ಕೆ ಡರ್ಮೆಟೋಫೈಟೋಸಿಸ್ ಅಂತ ಕೂಡ ನಾವು ಅಂತೀವಿ. ಅಂದ್ರೆ ಇದು ಒಂದು ಶಿಲೀಂಧ್ರ ಜಾತಿಗೆ ಸೇರಿದ ರೋಗಾಣುವಿನಿಂದ ಬರುವಂತ ಕಾಯಿಲೆಗಳು. ಮತ್ತೆ ಪರೋಪಜೀವಿ ಅಥವಾ ಪ್ಯಾರಾಸೈಟ್ಸ್ ಅಂತ ನಾವೇನು ಹೇಳ್ತೀವಿ ಅದರಿಂದ ಬರುವ ಪ್ರಾಣಿಜನ್ಯ ರೋಗಗಳು ಕೂಡ ಇದೆ. ಅದರಲ್ಲಿ ಜಂತು ಹುಳು ಎಲ್ರಿಗೂ ಚೆನ್ನಾಗಿ ಗೊತ್ತಿರುವಂತದ್ದು ಹೈಡಾಟಿಡ್ ರೋಗ. ಸೊ ಈ ರೋಗಗಳು ಕೂಡ ಮನುಷ್ಯರಿಗೆ ಬರುವ ಸಾಧ್ಯತೆ ಬಹಳ ಹೆಚ್ಚು.
1: ಪ್ರಾಣಿಜನ್ಯ ರೋಗಗಳ ವಿವಿಧ ಬಗೆಗಳನ್ನು ನಾವು ನೋಡಿದ್ವಿ, ಈ ಒಂದು ರೋಗಗಳು ಮನುಷ್ಯನಿಗೆ ಬರುವಂತ ಸಾಧ್ಯತೆ ಹೇಗೆ ಅಂತ.
0: ಈ ಮಾನವನಿಗೆ ಈ ಪ್ರಾಣಿಜನ್ಯ ರೋಗಗಳು ಅನೇಕ ಕಾರಣಗಳಿಂದ ಬರಬಹುದು. ಅದರಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ ಈ ರೋಗಗ್ರಸ್ತ ಪ್ರಾಣಿಗಳ ನೇರ ಸಂಪರ್ಕದಿಂದ ಈ ರೋಗಗಳಿಗೆ ತುತ್ತಾಗಬಹುದು. ಅಂದ್ರೆ ನಮ್ಮ ರೈತರು ಇರ್ಬೋದು ಅಥವಾ ಪಶುಪಾಲಕರು ಇರ್ಬೋದು ಹೀಗೆ, ಅಥವಾ ಸೋಂಕು ಪೂರಿತ ಗಾಳಿಯಿಂದ ಅಂದ್ರೆ ಕೆಮ್ಮುವಾಗ, ಸೀನುವಾಗ ಅಥವಾ ಮಾತನಾಡುವಾಗ, ಇದರಿಂದ ಕೂಡ ಈ ಪ್ರಾಣಿಜನ್ಯ ರೋಗಗಳು ಬರಬಹುದು. ಮತ್ತು ಮಣ್ಣಿನ ಸಂಪರ್ಕ ಹೊಂದಿರುವಂತ ಸಮಯದಲ್ಲಿ ಅಂದ್ರೆ ನಾವು ಬರಿಗಾಲಲ್ಲಿ ನಡೆಯೋದಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾಗಿರ್ಬೋದು, ಅಂತ ಸಮಯದಲ್ಲೂ ಕೂಡ ಈ ಪ್ರಾಣಿಜನ್ಯ ರೋಗಗಳು ಬರುವ ಸಂಭವ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ಧನುರ್ವಾಯು ಅಥವಾ ಟೆಟನಸ್ ಅಂತ ನಾವೇನ್ ಹೇಳ್ತೀವಿ, ಮತ್ತೆ ಈ ಕೊಂಡಿ ಹುಳು, ಇವುಗಳೆಲ್ಲ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಈ ಪ್ರಾಣಿ ಕಚ್ಚುವುದರಿಂದ ಕೂಡ ಅನೇಕ ರೋಗಗಳು ಬರುವ ಸಂಭವ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ರೇಬೀಸ್ ಅಥವಾ ಹುಚ್ಚುನಾಯಿ ಕಾಯಿಲೆ ಅಂತ ನಾವು ಏನ್ ಹೇಳ್ತೀವಿ ಅದು ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಈ ತಾಯಿಯಿಂದ ಮಗುವಿಗೆ, ಇದು ನಾನು ಹೇಳ್ತಾ ಇರೋದು ಮನುಷ್ಯರಲ್ಲಿ, ತಾಯಿಯಿಂದ ಮಗುವಿಗೆ ಮಾಸುಚೀಲ ಅಥವಾ ಪ್ಲಾಸೆಂಟಾ ಅಂತ ನಾವ್ ಏನ್ ಹೇಳ್ತೀವಿ ಅದ್ರ ಮೂಲಕ ಕೂಡ ಕಾಯಿಲೆಗಳು ಬರಬಹುದು.
1: ಹೇಗಂದ್ರೆ
0: ಒಕ್ಲು ಬಳ್ಳಿ ಅಂತ ಹೇಳ್ತೀವಲ್ಲ, ಅದರಿಂದ ಅದು ಹೇಗೆ ಅಂದ್ರೆ ಈ ತಾಯಿಗೆ ಈ ಪ್ರಾಣಿಜನ್ಯ ರೋಗ ಬಂದಿದ್ರೆ ಕೆಲವೊಂದು ರೋಗಗಳು ಅದರಲ್ಲೂ ಮಗುವಿಗೂ ಕೂಡ ಅಪಾಯಕಾರಿ ಆಗಬಹುದು ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಅದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ಬೆಕ್ಕಿನ ರೋಗ ಅಥವಾ ಟಾಕ್ಸೋಪ್ಲಾಸ್ಮೋಸಿಸ್ ಅಂತ ನಾವೇನ್ ಹೇಳ್ತೀವಿ. ಈ ಕಾಯಿಲೆ ಅಂತೂ ಬಹಳ ಹೆಚ್ಚಾಗಿ ಗರ್ಭಿಣಿಯರಿಗೆ ಬರುವ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಮತ್ತೆ ಈ ಟಾಕ್ಸೋಪ್ಲಾಸ್ಮಾ ಗೋಂಡಿ ಅನ್ನುವ ಇದರ ಮೊಟ್ಟೆಗಳು ಮಣ್ಣಿನಲ್ಲಿ ಮತ್ತೆ ಈ ಬೆಕ್ಕಿನ ಮಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೊರಗೆ ಹಾಕಲ್ಪಡುತ್ತದೆ. ಅದರಿಂದ ಈ ತಾಯಿಗೆ ಬರುವ ಸಾಧ್ಯತೆ ಹೆಚ್ಚು, ಅದರಿಂದ ಮಗುವಿಗೂ ಕೂಡ ಈ ರೋಗ ಬರಬಹುದು. ಮತ್ತೊಂದು ಅಂತಂದ್ರೆ ಈ ಹೆಪಟೈಟಿಸ್ ಬಿ ಅಂತ ನೀವೇನ್ ಕೇಳಿದೀರಾ, ಅದು ಕೂಡ ಈ ತಾಯಿಯಿಂದ ಮಗುವಿಗೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೊಂದು ಬಹಳ ಮುಖ್ಯವಾದ ದಾರಿ ಹೇಗೆ ಬರಬಹುದು ಈ ಪ್ರಾಣಿಜನ್ಯ ರೋಗಗಳು ಅಂದ್ರೆ ರೋಗ ವಾಹಕಗಳು ಅಂತ ನಾವು ಹೇಳ್ತೀವಿ. ಅಂದ್ರೆ ರೋಗವನ್ನ ಒಂದರಿಂದ ಇನ್ನೊಂದಕ್ಕೆ ವರ್ಗಾಯಿಸುವಂತವು. ಉದಾಹರಣೆಗೆ ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಉಣ್ಣೆ ಇರ್ಬೋದು, ಬಸವನ ಹುಳು ಕೂಡ ಈ ಕಾಯಿಲೆಗಳನ್ನ ಒಂದು ಪ್ರಾಣಿಯಿಂದ ಮನುಷ್ಯರಿಗೆ ಅಥವಾ ಮನುಷ್ಯರಿಂದ ಪ್ರಾಣಿಗೆ ವರ್ಗಾವಣೆ ಆಗುವುದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ.

0: ಮತ್ತು ಇನ್ನೂ ಒಂದು ಮುಖ್ಯವಾದ ದಾರಿ ಹೇಗೆ ಅಂದರೆ, ನೀರು, ಆಹಾರ, ಮಾಂಸ, ಹಾಲು ಮತ್ತು ಮೀನು ಇವುಗಳೆಲ್ಲ ಕಲುಷಿತಗೊಂಡಿದ್ರೆ ಅಥವಾ ರೋಗಾಣುಗಳಿಂದ ಕೂಡಿದ್ರೆ ಕೂಡ ಇದ್ರ ಮೂಲಕ ಕೂಡ ಮನುಷ್ಯರಿಗೆ ಪ್ರಾಣಿಜನ್ಯ ರೋಗಗಳು ಬರಬಹುದು. ಈ ರೋಗಗಳು ಮನುಷ್ಯರಿಗೆ ಹೆಚ್ಚಾಗಿ ಯಾವಾಗಪ್ಪ ಬರುತ್ತೆ ಅಂತಂದ್ರೆ, ಮನುಷ್ಯ ಹೆಚ್ಚಾಗಿ ಪ್ರಾಣಿಗಳ ಜೊತೆ ಒಡನಾಟ
1: ಹೌದು,
0: ಇಟ್ಕೊಂಡಿರುವಂತ ಸಂದರ್ಭದಲ್ಲಿ, ಅಂದ್ರೆ ರೈತರಿರ್ಬೋದು
1: ಹೌದು
0: ಅಥವಾ
1: ಹೌದು.
0: ಪಶುಪಾಲಕರಿರಬಹುದು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವವರು ಈ ಪಶುಗಳ ಜೊತೆ ಹೆಚ್ಚು ಸಂಪರ್ಕ ಇರ್ಬೋದು,
1: ಪಶುವೈದ್ಯರಿಗೂ
0: ಪಶು
1: ಬರ್ಬೋದು.
0: ವೈದ್ಯರಿಗೂ ಕೂಡ ಬರಬಹುದು. ಅದಕ್ಕೆ ನಾವು ಈ ಪ್ರಾಣಿಜನ್ಯ ರೋಗಗಳನ್ನ ಒಂದು ಗುಂಪಾಗಿನೇ ಅದನ್ನು ವಿಂಗಡಿಸಿದ್ದಾರೆ. ಏನಪ್ಪಾ ಅಂದ್ರೆ ವೃತ್ತಿ ಸಂಬಂಧವಾದ ಪ್ರಾಣಿಜನ್ಯ ರೋಗಗಳು ಅಂತ ಅಂದ್ಬಿಟ್ಟು, ಇವು ಎಲ್ಲಾ ಜನರಿಗೂ ರೋಗ ಉಂಟು ಮಾಡೋ ಸಾಧ್ಯತೆ ಇದ್ರೂ, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ರೋಗಗಳು ಬರುವ ಸಾಧ್ಯತೆ ಕೆಲವು ವೃತ್ತಿಗಳಲ್ಲಿ ಇರುವ ಜನರಿಗೆ ಹೆಚ್ಚಾಗಿರುತ್ತೆ. ಇದನ್ನೇ ಏನ್ ಮಾಡಿದ್ದಾರೆ, ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಎಕ್ಸ್ಪರ್ಟ್ ಕಮಿಟಿಯ ಮೂಲಕ ಈ ರೋಗಗಳ ಬರುವಂತ ಜನರ ವೃತ್ತಿಗಳನ್ನ 7 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ನಮ್ಮ ಕೃಷಿಗೆ ಸಂಬಂಧಿಸಿದವರು, ಅಂದ್ರೆ ನಮ್ಮ ರೈತ ಬಾಂಧವರು,
1: ಹೌದು,
0: ಇವರಿಗೆ ಬರುವಂತ ರೋಗಗಳು ಯಾವುದು ಹೆಚ್ಚು ಅಂದ್ರೆ ಹಸುವಿನ ಜೊತೆ ಹೆಚ್ಚು ಒಡನಾಟ
1: ಒಡನಾಟ
0: ಇಟ್ಕೊಂಡಿರುವಂತವರು ಅಥವಾ ಮಣ್ಣಿನಲ್ಲಿ ಹೆಚ್ಚಾಗಿ ಕೆಲಸ ಮಾಡುವಂತವರು,
1: ಹೌದು.
0: ಇವರಿಗೆ ಬರುವಂತ ಹೆಚ್ಚು ರೋಗಗಳು ಬ್ರುಸೆಲ್ಲಾ ಅಥವಾ ಕಂದುರೋಗ ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತೆ ಲೆಪ್ಟೋಸ್ಪೈರಾ, ಮತ್ತೆ ಕ್ಯೂ ಜ್ವರ. ಸೊ ಇವೆಲ್ಲ ರೈತರಿಗೆ ಅದರಲ್ಲೂ ಹೆಚ್ಚಾಗಿ
1: ವಿಶೇಷ.
0: ಬರುವಂತ ಕಾಯಿಲೆಗಳು. ಮತ್ತೆ ಇನ್ನೊಂದು ಬಗೆ ಯಾವುದು ಅಂದ್ರೆ ಪ್ರಾಣಿ ಉತ್ಪನ್ನ ತಯಾರಕರು, ಅಂದ್ರೆ ಈ ಚರ್ಮ ಹದ ಮಾಡೋರು,
1: ಹೌದು,
0: ಮತ್ತೆ ಉಣ್ಣೆಯ ಕೆಲಸ ಮಾಡೋರು, ಮತ್ತೆ ಕಸಾಯಿಖಾನೆಯಲ್ಲಿ ಕೆಲಸ ಮಾಡುವಂತವರು, ಇಂಥವ್ರಿಗೂ ಕೂಡ ಪ್ರಾಣಿಜನ್ಯ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು. ಅದರಲ್ಲಿ ನೆರಡಿ ರೋಗ, ಈ ಐಡಾಟಿಡ್ ರೋಗ ಅಂತ ನಾವು ಪರೋಪಜೀವಿಗಳಿಂದ ಬರುವ ಕಾಯಿಲೆ ಏನ್ ಹೇಳ್ತೀವಿ ಅದು ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೊಂದು ವಿಧ ಈ ಕಾಡುಗಳಲ್ಲಿ ಕೆಲಸ ಮಾಡೋರು, ಅಂದ್ರೆ ಇವು ಕಾಡಿನಲ್ಲಿ ಅರಣ್ಯ ಇಲಾಖೆಯವರು ಇರ್ಬೋದು
1: ಅಥವಾ
0: ಅಥವಾ ಬೇಟೆಗಾರರಿರ್ಬೋದು
1: ಅರಣ್ಯ
0: ಅಥವಾ
1: ವಾಸಿಗಳಾಗ್ಬೋದು.
0: ಅರಣ್ಯ ವಾಸಿಗಳು ಇರ್ಬೋದು, ಮತ್ತೆ ಪ್ರವಾಸಿಗರಿರ್ಬೋದು ಅಥವಾ ಈ ಪ್ರಾಚೀನ ಅಥವಾ ಪುರಾತತ್ವ ಶೋಧಕರು ಅಂತ ನಾವೇನ್ ಹೇಳ್ತೀವಿ ಆರ್ಕಿಯಾಲಜಿಸ್ಟ್ ಅವರಿರ್ಬೋದು, ಅಥವಾ ಈ ಪರಿಸರವನ್ನು ಅಧ್ಯಯನ ಮಾಡುವಂತ ವಿಜ್ಞಾನಿಗಳಿರ್ಬೋದು, ಇವರಿಗೆಲ್ಲಾನು ಕೂಡ ಕಾಯಿಲೆಗಳು ಬರುವಂತ
1: ಬರ್ಬೋದು.
0: ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಇವರು ಕಾಡು ಪ್ರಾಣಿಗಳ ಒಡನಾಟ ಅಥವಾ ಸಂಪರ್ಕ ಬರುವುದರಿಂದ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ನಾವು ಹೇಳ್ಬೇಕಂತಂದ್ರೆ ಹುಚ್ಚುನಾಯಿ ರೋಗ, ಈ ಮಂಗನ ಕಾಯಿಲೆ. ಮಂಗನ ಕಾಯಿಲೆ ಬಗ್ಗೆ ಅಂತೂ ನಿಮ್ಗೆಲ್ಲ
1: ಹೌದು,
0: ಗೊತ್ತಿರುತ್ತೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿರುವ
1: ವಿಶೇಷವಾಗಿ ಕಾಡಿನ
0: ಕ್ಯಾಸನ್
1: ಅಂಚಿನಲ್ಲಿರುವಂತ.
0: ಅಂತ ಅಲ್ಲಿ ಇದು ಮೊದಲು ಕಾಣಿಸ್ಕೊಂಡಿದ್ದು ಈ ಮಂಗನ ಕಾಯಿಲೆ. ಸೊ ಈ ರೋಗ ಇರ್ಬೋದು ಅಥವಾ ಡಾರ್ಲಿಂಗ್ ರೋಗ ಅಂತ ನಾವು ಹೇಳ್ತೀವಿ, ಇದು ಶಿಲೀಂಧ್ರ
1: ಇದರಿಂದ
0: ಇದರಿಂದ ಬರುವಂತ ರೋಗ, ಇಸ್ಟೋಪ್ಲಾಸ್ಮಾ ಅಂತ ಒಂದು ಶಿಲೀಂಧ್ರ ಅಥವಾ ಬೂಸ್ಟ್ ರೋಗಾಣುವಿನಿಂದ ಬರುವಂತ ರೋಗ. ಮತ್ತೆ ನಾವು ಮೊದಲೇ ಹೇಳ್ದಂದ್ರೆ ಪಶು ವೈದ್ಯರು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವುದು, ಅಂದ್ರೆ ಚಿಕಿತ್ಸೆಗೆ ಸಂಬಂಧಿಸಿದ ಅಥವಾ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು, ಅಂದ್ರೆ ರೋಗಿಗಳ ಶುಶ್ರೂಷೆ ಮಾಡೋರು ಇರ್ಬೋದು ಅಥವಾ ವೈದ್ಯರು ಇರ್ಬೋದು ಅಥವಾ ಪಶು ವೈದ್ಯರು ಇರ್ಬೋದು, ಪಶು ಪಾಲಕರು ಇರ್ಬೋದು, ಹೀಗೆ ಇವರುಗಳಿಗೂ ಬರುವಂತ ರೋಗಗಳು ಬ್ರುಸೆಲ್ಲಾ, ಕ್ಷಯ ರೋಗ. ಸೊ ಇವೆಲ್ಲ ಕೂಡ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
1: ಅಂದ್ರೆ ಇವು ವೃತ್ತಿ ಸಂಬಂಧವಾದಂತ ಒಂದು ಕಾಯಿಲೆಗಳಲ್ಲಿ ಇವೆಲ್ಲ
0: ಕಾಯಿಲೆಗಳು
1: ವಿಧಗಳಿದ್ದಾವೆ.
0: ಇದಾವೆ.
1: ಇನ್ನು ಏನಾದರೂ ಇದಾವೆ ಇದರಲ್ಲಿ?
0: ಇದರಲ್ಲಿ ಇನ್ನೂ ಅನೇಕ ಬಗೆಗಳಿದೆ. ಅದರಲ್ಲಿ ಯಾವುದಪ್ಪ ಅಂತಂದ್ರೆ ಈ ಸಮುದಾಯ ಆರೋಗ್ಯ, ಮತ್ತೆ ಈ ಪ್ರಾಣಿಗಳ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದವರು, ಅದೇ ವೈದ್ಯರು, ಪಶು ವೈದ್ಯರು ಇವರುಗಳೆಲ್ಲ. ಯಾಕೆಂದ್ರೆ ಇವರು ಪ್ರಾಣಿಗಳನ್ನ ಅಥವಾ ಮನುಷ್ಯರಿಗೆ ಬಂದಿರೋ ಈ ಸೋಂಕು ರೋಗಗಳನ್ನ ಅವರು ಚಿಕಿತ್ಸೆ ಮಾಡ್ತಾ ಇರ್ಬೋದು ಅಥವಾ ಸಂಪರ್ಕದಲ್ಲಿ ಇರ್ಬೋದು, ಆಗ ಅವರಿಗೆ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಈ ತುರ್ತು ಸ್ಥಿತಿ ನಿರ್ಮಾಣ ಆದಾಗ,
1: ಉದಾಹರಣೆಗೆ ಪ್ರವಾಹ
0: ಪ್ರವಾಹ ಇರ್ಬೋದು ಅಥವಾ ಅದರಿಂದ ನಿರಾಶ್ರಿತರು ಇರ್ಬೋದು,
1: ಹೌದು,
0: ಪ್ರಕೃತಿಯ ಅನೇಕ ಅನಾಹುತಗಳಿಗೆ ತುತ್ತಾದವರು ಇರ್ಬೋದು ಅಥವಾ ಈ ತೀರ್ಥಯಾತ್ರೆ ಇದನ್ನೆಲ್ಲ
1: ಹೌದು,
0: ಕೈಗೊಳ್ಳೋರು ಇರ್ಬೋದು, ಅವರುಗಳಿಗೂ ಕೂಡ ಈ ರೋಗಗಳು ಬರುವ
1: ಸಾಧ್ಯತೆ ಇದೆ.
0: ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದು ಕಲುಷಿತವಾದ ಆಹಾರ, ನೀರು
1: ನೀರು,
0: ಇರ್ಬೋದು ಅಥವಾ ಗಾಳಿ ಇರ್ಬೋದು ಅಥವಾ ಪ್ರಾಣಿಗಳ ನೇರ ಸಂಪರ್ಕದಿಂದನೇ ಇರ್ಬೋದು, ಪ್ಲೇಗ್, ಲೆಪ್ಟೋಸ್ಪೈರಾ ಈ ತರ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೆಚ್ಚಾಗಿ ಕೆಲವೊಂದು ರೋಗಗಳು ನಾಯಿ ಕಚ್ಚುವುದರಿಂದ ಅಥವಾ ಪ್ರಾಣಿಗಳು ಕಚ್ಚುವುದರಿಂದ ಕೂಡ ಬರಬಹುದು.
1: ಬರ್ಬೋದು.
0: ನಿಮ್ಗೆ ಗೊತ್ತಿರೋ ಹಾಗೆ ಈಗ ಈ ಕಾಡಿನಲ್ಲಿ ಬಾವಲಿ ಇವುಗಳಾದ್ರೆ ಹುಚ್ಚುನಾಯಿ
1: ಕಚ್ಚಬಹುದು.
0: ರೋಗ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ
1: ಹೌದೌದು.
0: ಹುಚ್ಚುನಾಯಿ ರೋಗಾಣುಗಳು ಅಥವಾ ವೈರಾಣುಗಳು ಆ ಬಾವಲಿಯಲ್ಲಿ ಇರ್ತವೆ ಅಥವಾ ನಾಯಿಯಲ್ಲಿ ಇರುತ್ತೆ.
1: ಮತ್ತೆ ಈ ಹೊರ ಪರೋಪಜೀವಿಗಳು ಕಚ್ಚೋದ್ರಿಂದನೂ ಬರ್ಬೋದು,
0: ಪರೋಪಜೀವಿಗಳು
1: ಈಗ
0: ಕಚ್ಚೋದ್ರೆ,
1: ಉಣ್ಣೆ ಇವೆಲ್ಲ
0: ಉಣ್ಣೆ
1: ಕಚ್ಚೋದ್ರಿಂದ.
0: ಇದರಿಂದ ಕಚ್ಚೋದ್ರಿಂದನೂ ಕೂಡ ರೋಗಗಳು ಬರಬಹುದು. ಉಣ್ಣೆಗೆ ಅಂತ ಹೇಳ್ಬೇಕಂತ ಅಂದ್ರೆ ಮಂಗನ ಕಾಯಿಲೆ,
1: ಹೌದು
0: ನಿಮ್ಗೆಲ್ಲ
1: ಹೌದು.
0: ಗೊತ್ತಿರ್ಬೋದು. ಅದು ಮಂಗನಿಂದ ಮನುಷ್ಯನಿಗೆ ಸಂಪರ್ಕ ಅಥವಾ ಆ ರೋಗಾಣುಗಳನ್ನ ಅದು ವಾಹಕವಾಗಿ ಕೆಲಸ ಮಾಡುವುದೇ ಈ ಉಣ್ಣೆ.
1: ಈ ಆಹಾರದಿಂದ ಬರುವಂತ ಪ್ರಾಣಿಜನ್ಯ ರೋಗಗಳು ಯಾವ್ಯಾವು ಅಂತೀರಿ, ಮತ್ತೆ ಇವುಗಳನ್ನ ಹೇಗೆ ತಡೆಗಟ್ಟಬಹುದು?
0: ಈ ಆಹಾರದಿಂದ ನಾನು ಮೊದಲೇ ಹೇಳಿದ ಹಾಗೆ ಈ ಹಾಲನ್ನು ಕುದಿಸಿ ಕುಡಿಬೇಕು ಅಂತ ಹೇಳಿದೆ, ಅಥವಾ ಹಸಿ ಹಾಲಿನಿಂದ ಕ್ಯೂ ಜ್ವರ ಬರುವ ಸಾಧ್ಯತೆ ಇರುತ್ತೆ ಅಂತ

0: ಹೇಳಿದೆ, ಕಲುಷಿತ ಹಾಲಾದ್ರೆ ಹಾಗೆ ಈ ರೋಗದ ಸೋಂಕು ಸೇರಿದ ಹಾಲಾಗಿರ್ಬೋದು ಅಥವಾ ಹಾಲಿನ ಇತರ ಉತ್ಪನ್ನಗಳಾಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು, ಮಾಂಸ ಆಗಿರ್ಬೋದು ಅಥವಾ ಮಾಂಸದಿಂದ ಮಾಡಿದ ಇತರ ತಿನಿಸುಗಳಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು ಅಥವಾ ಮೀನು, ಅಂದ್ರೆ ಈ ಪ್ರಾಣಿಯ ಮೂಲದಿಂದ ಬರುವಂತಹ ಈ ಆಹಾರ ಪದಾರ್ಥಗಳು ಮುಖ್ಯವಾಗಿ ಕೆಲವು ರೋಗಗಳನ್ನ ಹರಡುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ, ಅಂದ್ರೆ ಈ ಸೋಂಕು ಭರಿತ ಆಹಾರಗಳು. ಸೊ ಈ ಆಹಾರದಿಂದ ಬರುವ ರೋಗಗಳನ್ನ ನಾವು ಆಹಾರದಿಂದ ಬರುವ ಪ್ರಾಣಿಜನ್ಯ ರೋಗಗಳು ಅಥವಾ ಫುಡ್ ಬಾರ್ನ್ ಝೋನಾಟಿಕ್ ಡಿಸೀಸ್ ಅಂತ ಕರಿತೀವಿ. ಇದರಲ್ಲಿ ಬಾಟುಲಿಸಮ್, ಕೋಲಿಬೆಸಿಲೋಸಿಸ್, ಲಿಸ್ಟೀರಿಯೋಸಿಸ್, ಬೆಕ್ಕಿನ ಕಾಯಿಲೆ, ಸಾಲ್ಮೋನೆಲ್ಲ ರೋಗ, ಸೊ ಇತ್ಯಾದಿಗಳು ಬರ್ತವೆ.
1: ಈಗ ಮುಖ್ಯವಾಗಿ ಈ ಪ್ರಾಣಿಜನ್ಯ ರೋಗಗಳು ಬರದ ಹಾಗೆ ನಮ್ಮ ರೈತ ಬಾಂಧವರು ಹೇಗೆ ಮುಂಜಾಗ್ರತೆಯನ್ನು ವಹಿಸಬಹುದು ಅಂತೀರಿ?
0: ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ಕೃಷಿ ಪ್ರಧಾನವಾದ ದೇಶ, ಮತ್ತೆ ರೈತರ ಅದ್ರ ಬೆನ್ನೆಲುಬು ಅಂತ ಕೂಡ ನಾವು ಹೇಳ್ತೀವಿ. ಆದ್ರೆ ಈ ರೈತರಿಗೆ ಬೆನ್ನೆಲುಬು ಯಾರು? ಅದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಆಗಿರ್ಬೋದು ಅಥವಾ ಕೃಷಿ ಪೂರಕವಾದ ಕೆಲಸ ಆಗಿರ್ಬೋದು. ಆ ಕೃಷಿ ಪೂರಕವಾದ ಕೆಲಸ ಅಂತ ಅಂದಾಗ ಪಶುಸಂಗೋಪನೆ ಮೊಟ್ಟ ಮೊದಲಿಗೆ ನಮ್ಗೆಲ್ಲ ನೆನಪಿಗೆ ಬರುವಂತದ್ದು. ಅದು ಪಶು ಸಂಪತ್ತು ದೇಶ ಸಂಪತ್ತು ಅಂತ ಹೇಳ್ತೀವೋ, ಆ ಪಶು ಸಂಪತ್ತು ಈ ರೈತನ ಸಂಪತ್ತು ಕೂಡ. ಈ ರೈತ ತಾನು ಆರ್ಥಿಕವಾಗಿ ಸಬಲತೆ ಹೊಂದ್ಬೇಕು ಅಂತಂದ್ರೆ ಅವನು ಮೊದಲ ಬಾರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಚಿಕಿತ್ಸೆಗಿಂತ ರೋಗ ತಡೆಗಟ್ಟುವಿಕೆಯೇ ಸೂಕ್ತ ಅಂತ ಒಂದು ನಾಣ್ಣುಡಿ ನಮ್ಮಲ್ಲೆಲ್ಲ ಇದೆ. ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಅದಕ್ಕಾಗಿ ನಮ್ಮ ರೈತರು ಮತ್ತು ಈ ಸಾಕು ಪ್ರಾಣಿಗಳನ್ನ ಅಕ್ಕರೆಯಿಂದ ಸಾಕೋರು ಇರ್ತಾರಲ್ಲ, ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರಲ್ಲಿ ಈ ಪ್ರಾಣಿಜನ್ಯ ರೋಗದಿಂದ ಬಹಳ ಸುಲಭವಾಗಿ ಪಾರಾಗಬಹುದು. ಅದರಲ್ಲೂ ಹೆಚ್ಚಾಗಿ ನಾನು ಹೇಳ್ದಾಗೆ ದನ ಮತ್ತೆ ಕುರಿ ಕಾಯೋರಿರ್ಬೋದು, ಚರ್ಮ ಹದ ಮಾಡೋರಿರ್ಬೋದು, ಉಣ್ಣೆ ಕೆಲಸಗಾರರಿರ್ಬೋದು, ಕಸಾಯಿಕಾಯಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿರ್ಬೋದು, ಪ್ರಾಣಿ ವ್ಯಾಪಾರ ಮಾಡೋರಿರ್ಬೋದು, ಹೀಗೆ ಹೆಚ್ಚಾಗಿ ಪ್ರಾಣಿಗಳ ಒಡನಾಟದಲ್ಲಿ ಇರುವಂತವರು ಈ ರೋಗಗಳನ್ನ ತಡೆಗಟ್ಟಲು ಯಾವ ಕ್ರಮಗಳನ್ನ ಅನುಸರಿಸಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ ಅಥವಾ ನೈರ್ಮಲ್ಯತೆ ಬಗ್ಗೆ ಹೆಚ್ಚಿನ ಗಮನ ಕೊಡುವುದು. ಅನೇಕ ರೋಗಗಳ ಪ್ರಸಾರವನ್ನ ನಾವು ಇದರಿಂದ ತಡೆಗಟ್ಟಬಹುದು. ಅಂದ್ರೆ ಮನೆ ಇರ್ಬೋದು, ಅಂಗಳ ಇರ್ಬೋದು, ಅಥವಾ ನಮ್ಮ ಪ್ರಾಣಿಗಳನ್ನ ಕಟ್ಟುವ ಕೊಟ್ಟಿಗೆ ಇರ್ಬೋದು, ಇವುಗಳನ್ನ ಸ್ವಚ್ಛವಾಗಿಟ್ಕೊಳ್ಳೋ ಅಂಥದ್ದು, ಮತ್ತು ನಮ್ಮ ಜೊತೆಯಲ್ಲಿರೋ ಪ್ರಾಣಿಗಳ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳುವುದು. ಇದರಿಂದ ಕೂಡ ನಾವು ಪ್ರಾಣಿಜನ್ಯ ರೋಗಗಳನ್ನ ತಡೆಗಟ್ಟಬಹುದು.
1: ಮತ್ತೆ ಈ ರೋಗದಿಂದ ಬಳಲ್ತಾ ಇರುವಂತಹ ಪ್ರಾಣಿಗಳಿಗೆ ಚಿಕಿತ್ಸೆಯನ್ನು ಕೊಡಿಸೋದು ನಾವು ಮುಂಜಾಗ್ರತೆ ವಹಿಸಬೇಕಾಗ.
0: ಹೌದು ಹೌದು, ನೀವು ತುಂಬಾ ಸೂಕ್ತವಾಗಿ ಹೇಳಿದ್ರಿ. ನಾವು ಪ್ರಾಣಿಗಳನ್ನ ಆರೋಗ್ಯದಿಂದ ನೋಡ್ಕೊಳ್ಳಿಕ್ಕೆ ಸಾಧ್ಯವಾದಷ್ಟು ನಾವು ಪ್ರಯತ್ನ ಪಡಬೇಕು. ಆದ್ರೆ ಈ ರೋಗದಿಂದ ಬಳಲುತ್ತಿದೆ ಪ್ರಾಣಿಗಳು ಅಂತ ನಮ್ಗೆ ಅನಿಸಿದ ತಕ್ಷಣ ಅವುಗಳನ್ನ ಹತ್ತಿರದ ಪಶುವೈದ್ಯರಿಗೆ ತೋರಿಸಿ ಅವರಿಂದ ಸೂಕ್ತವಾದ ಚಿಕಿತ್ಸೆನ ನಾವು ಕೊಡಿಸಬೇಕಾಗತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಅನೇಕ ಮುಖ್ಯ ರೋಗಗಳಿಗೆ ಲಸಿಕೆ ಲಭ್ಯ ಇದೆ. ಇದು ನಮ್ಮ ರೈತ ಬಾಂಧವರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇದ್ರೆ ತಮ್ಮ ಹತ್ತಿರದ ಪಶುವೈದ್ಯರನ್ನ ಅಥವಾ ವೈದ್ಯರನ್ನ ಸಂಪರ್ಕಿಸಿದ್ರೆ ಅವರು ಹೇಳ್ತಾರೆ ಕಾಲಕಾಲಕ್ಕೆ ಈ ರೋಗ ನಿರೋಧಕ ಲಸಿಕೆಯನ್ನು ಹಾಕ್ಸೋದ್ರಿಂದ ಕೂಡ ನಾವು ಅನೇಕ ರೋಗಗಳನ್ನ ತಡೆಗಟ್ಟಬಹುದು. ಮತ್ತೆ ಈ ಸ್ವಚ್ಛತೆ ಬಗ್ಗೆ ನಾನು ಹೇಳ್ತಾ ಇದ್ದೆ, ಈ ಪ್ರಾಣಿಗಳ ವಾಸಮನೆ ಅಥವಾ ಕೊಟ್ಟಿಗೆಗಳನ್ನ ಕಾಲಕಾಲಕ್ಕೆ ಕ್ರಿಮಿ ನಾಶಕ ಅಥವಾ ಸೋಂಕು ನಿವಾರಕ ಔಷಧಗಳನ್ನ ಸಿಂಪಡಿಸಬೇಕು. ಇದರಿಂದ ಈ ರೋಗ ವಾಹಕಗಳು ಅಂತ ನಾವೇನ್ ಹೇಳ್ತೀವಿ ಅಥವಾ ರೋಗ ಹರಡುವ ಜೀವಿಗಳು ಅಂತ ಏನ್ ಹೇಳ್ತೀವಿ ಅವುಗಳನ್ನ ನಿವಾರಣೆ ಮಾಡಬಹುದು ಅಥವಾ ನಿಯಂತ್ರಿಸಬಹುದು. ಅದೇ ನೀವು ಮೊದಲೇ ಹೇಳಿದಾಗೆ ಸೊಳ್ಳೆ, ನೊಣ, ಜೀರಳೆ, ಉಣ್ಣೆ ಈ ತರದನ್ನೆಲ್ಲ ನಾವು ಈ ಕೀಟನಾಶಕಗಳನ್ನ ನಾವು ಸಿಂಪಡಿಸುವುದರಿಂದ ಅದನ್ನ ನಾವು ಕಡಿಮೆ ಮಾಡಬಹುದು ಅಥವಾ ನಿಯಂತ್ರಣೆ ಮಾಡಬಹುದು. ಮತ್ತೆ ಈ ಪರಿಶುದ್ಧವಾದ ನೀರು, ಅಗತ್ಯವಾದ ಗಾಳಿ ಬೆಳಕಿನ ವ್ಯವಸ್ಥೆ ಮನೆಯಲ್ಲಿ ಮತ್ತೆ ಕೊಟ್ಟಿಗೆಯಲ್ಲಿ ಇರುವ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ಪರೋಪಜೀವಿಗಳನ್ನ ನಿಯಂತ್ರಿಸಲು ಕೂಡ ಕಾಲಕಾಲಕ್ಕೆ ಸೂಕ್ತ ಔಷಧಿನ ಈ ಪಶುವೈದ್ಯರಿಂದ ಕೇಳಿ ಪಡೆದು ಪ್ರಾಣಿಗಳಿಗೆ ಕೊಡಬೇಕಾಗತ್ತೆ. ಮತ್ತೆ ಮುಂದೆ ಈ ಕಾಯಿಲೆಯಿಂದ ನರಳ್ತಾ ಇರುವಂತ ಪ್ರಾಣಿ ಪಕ್ಷಿಗಳು ಇಂಥವು ಏನಾದ್ರೂ ಇದ್ದರೆ ನಮ್ಮಲ್ಲಿ, ಅವಾಗ ನಾವು ಆರೋಗ್ಯವಂತ ಪ್ರಾಣಿ ಪಕ್ಷಿಗಳಿಂದ ಇವುಗಳನ್ನ ಬೇರ್ಪಡಿಸಿ ಇಡಬೇಕಾಗತ್ತೆ. ಪಶುವೈದ್ಯರಿಗೆ ತೋರಿಸುವ ಮೊದಲು ಅದನ್ನ ಪ್ರತ್ಯೇಕವಾಗಿ ಇಡಬೇಕಾಗತ್ತೆ. ಮತ್ತೆ ಕೆಲವರು ನಮ್ಮ ರೈತ ಬಾಂಧವರು ಆಗಾಗ್ಗೆ ಹೊಸ ಪ್ರಾಣಿಗಳನ್ನ ಅಥವಾ ಹಸುಗಳನ್ನ ಕೊಟ್ಕೊಂತ ಇರ್ತಾರೆ. ಅಂತ ಸಮಯದಲ್ಲೂ ಒಂದು ಸ್ವಲ್ಪ ಮುಂಜಾಗ್ರತೆ, ಆ ಹಸುಗಳು ಅಥವಾ ಪ್ರಾಣಿಗಳು ನಮ್ಗೆ ಆರೋಗ್ಯವಾಗಿರೋ ಹಾಗೆ ಕಾಣಿಸಬಹುದು, ಆದ್ರೆ ಅವುಗಳನ್ನ ಒಂದು ಸಲಿ ಪಶುವೈದ್ಯರಿಗೆ ಪರೀಕ್ಷೆಗೆ ಅಥವಾ ತಪಾಸಣೆಗೆ ಒಳಪಡಿಸೋದ್ರಿಂದ ಕೂಡ ನಾವು ಅನೇಕ ರೋಗಗಳನ್ನ ಅಥವಾ ಪ್ರಾಣಿಜನ್ಯ ರೋಗಗಳನ್ನ ತಡೆಗಟ್ಟಬಹುದು. ಮತ್ತೆ ಈ ಅನಾವಶ್ಯಕವಾಗಿ ಕೆಲವು ಮನೆಗಳಲ್ಲಿ ನೋಡ್ತೇವೆ, ಪ್ರಾಣಿಗಳನ್ನ ಹಿಡಿಯೋದು, ಪಕ್ಷಿಗಳನ್ನ ಹಿಡಿಯೋದು ಅಥವಾ ಮುಟ್ಟೋದು, ಆಟ ಆಡಿಸೋದು ಇದೆಲ್ಲ ಮಾಡ್ತಿರ್ತಾರೆ. ಇಂಥದ್ನೆಲ್ಲ ನಾವು ಆದಷ್ಟು ತಡೆಹಿಡಿಯಬೇಕು, ಕಡಿಮೆ ಮಾಡಬೇಕು. ಆಗೂ ಈ ಪ್ರಾಣಿಗಳನ್ನ ನಾವು ಮುಟ್ಟಿದಾಗ ಅಥವಾ ಆಟ ಆಡಿಸಿದಾಗ ಕೈಗಳನ್ನ ತುಂಬಾ ಸ್ವಚ್ಛವಾಗಿ ಸೋಂಕು ನಿವಾರಕ ಔಷಧಿಗಳಿಂದ ನಾವು ಕೈಯನ್ನ ಚೆನ್ನಾಗಿ ತೊಳೆದುಕೊಳ್ಬೇಕಾಗತ್ತೆ.
1: ಜೊತೆಗೆ ಈ ಪ್ರಾಣಿ ಉತ್ಪನ್ನಗಳನ್ನ ಬಳಸುವಾಗ ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ?
0: ಹೌದು ಹೌದು, ಬಹಳ ಮುನ್ನೆ

0: ಎಚ್ಚರಿಕೆ ನಾವು ಈ ಪ್ರಾಣಿ ಉತ್ಪನ್ನಗಳನ್ನ ಉಪಯೋಗಿಸ್ಬೇಕಾದ್ರೆ ಬಳಸ್ಬೇಕಾಗತ್ತೆ. ಅದೇನಪ್ಪ ಅಂತಂದ್ರೆ, ಈ ಕಾಯಿಲೆ ಇರುವಂತ ಪ್ರಾಣಿಗಳು ಅಥವಾ ಈ ರೋಗಗ್ರಸ್ತ ಪ್ರಾಣಿಗಳು ಅಂತ ನಾವೇನ್ ಹೇಳ್ತೀವಿ, ಅವುಗಳ ಮಾಂಸವನ್ನು ಆದಷ್ಟು ಮಾಂಸಾಹಾರಿಗಳಾಗಿದ್ರೆ ನಾವು ತಿನ್ನಬಾರ್ದು. ಮತ್ತೆ ಈ ತಿಂಡಿ ತಿನಿಸು ತಿನ್ನುವ ಮುನ್ನ ನಾನು ಮೊದಲೇ ಹೇಳ್ದೆ, ಕೈಗಳನ್ನ ಚೆನ್ನಾಗಿ ತೊಳ್ಕೋಬೇಕು. ಮತ್ತೆ ಇದನ್ನೇ ನಾವು ನಮ್ಮ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಿದ್ರೆ ಚಿಕ್ಕದಾಗಿಂದ, ಅದರಲ್ಲೂ ತಂದೆ ತಾಯಿಗಳು ಮಕ್ಕಳಿಗೆ ಅಭ್ಯಾಸ ಮಾಡಿ, ಯಾವಾಗ್ಲೂ ಅವರು ಹೊರಗಡೆಯಿಂದ ಬಂದಾಗ ಅಥವಾ ಪ್ರಾಣಿಗಳನ್ನ ಮುಟ್ಟಿದಾಗ ಕೈ ತೊಳ್ಕೊಂಡು ತಿನ್ನೋದನ್ನ ಅವ್ರಿಗೆ ರೂಢಿ ಮಾಡಿಸ್ಬೇಕು. ಇದರಿಂದ ಕೂಡ ನಾವು ಬಹಳಷ್ಟು ಮಟ್ಟಿಗೆ ಈ ಪ್ರಾಣಿಜನ್ಯ ರೋಗಗಳು ಪ್ರಸಾರ ಆಗೋದನ್ನ ನಾವು ತಡೆಗಟ್ಟಬಹುದು.
1: ಮತ್ತೆ ಹಾಲನ್ನು ಕೂಡ ನಾವು ಬಳಸ್ತಾ ಇರ್ತೀವಿ.
0: ಹೌದು, ಈ ಹಾಲಿನಲ್ಲಿ ಕೂಡ ಒಂದು ಬಹಳ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ. ಏನಪ್ಪ ಅಂದ್ರೆ, ಇದೆಲ್ಲ ನಮ್ಮ ರೈತ ಬಾಂಧವರಿಗೆ ಗೊತ್ತಿರುವಂತದ್ದೇನೆ. ಈ ಹಾಲನ್ನ ಅದರಲ್ಲೂ ಹಳ್ಳಿಗಳಲ್ಲಿ ಒಂದು
1: ಹಸಿ ಹಾಲನ್ನು ಕುಡಿದ್ರೆ,
0: ಹಸಿ ಹಾಲು ಅಥವಾ ನೊರೆ ಹಾಲನ್ನ ಕುಡಿದ್ರೆ ಒಳ್ಳೇದು, ಇದು ಒಂದು ತರ ಔಷಧಿಯಾಗಿಯೂ ಕೂಡ ಕೆಲಸ ಮಾಡುತ್ತೆ ಅಂತ ನಂಬಿಕೆ ಬಹಳ ಜನರಲ್ಲಿ ಇದೆ. ಆದ್ರೆ ಇದು ಒಂದು ರೀತಿಯಲ್ಲಿ ಬಹಳ ತಪ್ಪು ಗ್ರಹಿಕೆ ಅಂತ ಹೇಳ್ಬಹುದು.
1: ತೊಂದರೆ ಆಗ್ಬಹುದು ಅಂತೀರಿ?
0: ತೊಂದರೆ ಅಲ್ಲ, ಬಹಳ ತೊಂದರೆ ಆಗತ್ತೆ ಇದರಿಂದ. ಹಾಲನ್ನು ನಾವು ಯಾವಾಗ್ಲೂ ಅಷ್ಟೇ ಚೆನ್ನಾಗಿ ಕುದಿಸಿದ ಮೇಲೇನೆ ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ನೊರೆ ಹಾಲು ಅಥವಾ ಹಸಿ ಹಾಲನ್ನ ಸೇವಿಸಬಾರ್ದು. ಈ ಹಾಲಿನಿಂದನೇ ಅನೇಕ ರೋಗಗಳು ಮನುಷ್ಯರಿಗೆ ಬರುತ್ತದೆ. ಅದರಲ್ಲೂ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ಬೋದು, ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಈ ಕ್ಷಯ ರೋಗ ಕಾಣಿಸ್ಕೋತಾ ಇರೋದು ಅದಕ್ಕೆ ಒಂದು ಕಾರಣ ಈ ಹಸಿ ಹಾಲನ್ನು ಕುಡಿಯೋದು ಕೂಡ ಮುಖ್ಯವಾದ ಕಾರಣ ಆಗಿದೆ. ಮತ್ತು ಸಂಶೋಧಕರು ಅನೇಕ ಬಾರಿ ಸಂಶೋಧನೆ ಮಾಡಿದಾಗ ಒಂದು ಅಚ್ಚರಿಯ ವಿಷಯ ಒಂದು ತಿಳಿದು ಬಂದಿದ್ದು ಏನಪ್ಪ ಅಂತಂದ್ರೆ, ಕೆಲವೊಂದು ನಮ್ಮ ರೈತ ಬಾಂಧವರು ಸಸ್ಯಾಹಾರಿಗಳಾಗಿದ್ದು ಪ್ರಾಣಿಗಳ ಒಡನಾಟವೇ ಇಲ್ಲದೆ ಅಂತವರಲ್ಲೂ ಕೂಡ ಅನೇಕ ಪ್ರಾಣಿಜನ್ಯ ರೋಗಗಳು ಪತ್ತೆ ಆಗಿರುವಂತ ಅದು ಬೆಳಕಿಗೆ ಬಂದಿದೆ. ಪತ್ತೆ ಮಾಡಿದಾಗ ಇದಕ್ಕೆ ಕಾರಣ ಏನಿರ್ಬೋದು, ಯಾಕೆಂದ್ರೆ ಅವರು ಪ್ರಾಣಿಗಳ ಸಂಪರ್ಕಕ್ಕೆ ಬಂದಿಲ್ಲ, ಮತ್ತೆ ಅವರು ಸಸ್ಯಾಹಾರಿಗಳು, ಪೂರ್ಣ ರೀತಿಯಲ್ಲಿ ಶುದ್ಧ ಸಸ್ಯಾಹಾರಿಗಳು, ಅವರು ಮಣ್ಣಿನಲ್ಲಿ ಯಾವ್ದ್ರಲ್ಲೂ ಕೆಲಸ ಮಾಡೋದಿಲ್ಲ, ಅಥವಾ ಕೃಷಿ ಸಂಬಂಧಿಸಿದ ಚಟುವಟಿಕೆಯಲ್ಲಿ ಕಾರ್ಯನಿರತರಾಗಿಲ್ಲ. ಇವರಿಗೆ ಹೇಗೆ ಈಗ ಬಂತು ಅಂತ ಅಂದ್ರೆ, ಹೇಳ್ಬೇಕಂದ್ರೆ ಈ ತರ ಕಾಯಿಲೆಗಳು ಹೆಚ್ಚಾಗಿ ಕೆಲವರು ಅರ್ಚಕರಲ್ಲಿ ಕಾಣಿಸ್ಕೊಂಡಿತ್ತು. ಈ ಒಂದು ಗುಂಪಿನವರು ಇದನ್ನ ಸಂಶೋಧನೆ ಮಾಡಿದಾಗ ಅರ್ಚಕರಲ್ಲಿ ಇದು ಹೇಗೆ ಬಂತು ಅಂತಂದ್ರೆ, ಇದಕ್ಕೆ ಮುಖ್ಯ ಕಾರಣ ಕೊನೆಗೆ ತಿಳಿದು ಬಂದಿದ್ದು ಹಸಿ ಹಾಲು. ಹಸಿ ಹಾಲನ್ನ ನಿಮ್ಗೆ ಗೊತ್ತಿರ್ಬೋದು, ದೇವಸ್ಥಾನಗಳಲ್ಲಿ ಅರ್ಚನೆಗೆ ಉಪಯೋಗಿಸ್ತಾರೆ. ಹಾಲನ್ನ ಕಾಯಿಸೋದಿಲ್ಲ,
1: ಅಭಿಷೇಕಕ್ಕೆ ಉಪಯೋಗಿಸ್ತಾರೆ.
0: ಅದನ್ನ ಪ್ರಸಾದವಾಗಿ ಸ್ವೀಕರಿಸಿದಾಗ ಈ ಕ್ಷಯ ರೋಗ, ಮುಸೆಲ್ಲ ರೋಗ, ಈ ತರ ಪ್ರಾಣಿಜನ್ಯ ರೋಗಗಳು ಹೆಚ್ಚಾಗಿ ಈ ಜನಗಳಲ್ಲಿ ಕಂಡು ಬಂತು. ಇದಕ್ಕೆ ಕಾರಣ ಇದು. ಆದ್ದರಿಂದ ನಾವು ಬಹಳ ಎಚ್ಚರಿಕೆ ವಹಿಸಿ ಆದಷ್ಟು ನಾವು ಹಸಿ ಹಾಲು ಅಥವಾ ಹಸಿ ಮೊಟ್ಟೆ ಮಾಂಸ ಈ ಯಾವ ಕಾರಣಕ್ಕೂ ನಾವು ಸೇವಿಸಬಾರದು.
1: ಹೌದು, ಈ ಹಸಿ ಮೊಟ್ಟೆನೂ ಕುಡಿಯೋ
0: ಅಭ್ಯಾಸನೂ ಇದೆ. ಅದರಿಂದ ನಾನು ಮೊದಲೇ ಹೇಳಿದಂಗೆ ಅನೇಕ ರೋಗಗಳಲ್ಲಿ ಅದು ಹೆಚ್ಚಾಗಿ ಸಾಲ್ಮೋನೆಲ್ಲ ರೋಗ ಬರುವಂತ ಸಾಧ್ಯತೆ ಹೆಚ್ಚು ಹಸಿ ಮೊಟ್ಟೆಯಲ್ಲಿ. ಮತ್ತೆ ಇನ್ನೊಂದು, ನಾವು ಎಲ್ಲ ರೈತರೇ ಆಗ್ಲಿ ಸಾಕು ಪ್ರಾಣಿಗಳನ್ನ ಸಾಕೋರೇ ಆಗ್ಲಿ, ನಾವು ಮನೆಯಲ್ಲಿ ನಾಯಿಗಳನ್ನ ಇಟ್ಟಿರ್ತೀವಿ, ಆದಷ್ಟು ಈ ನಾಯಿಗಳಿಗೆ ನಾವು ಬೇಯಿಸಿದ ಮಾಂಸವನ್ನು ಕೊಡಬೇಕಾಗತ್ತೆ, ಅದು ಏನ ಮಾಂಸಾಹಾರವನ್ನು ಕೊಡ ಹೋಗಿದ್ರೆ. ಮತ್ತಿನ್ನೊಂದು, ಯಾವ ಕಾರಣಕ್ಕೂ ಈ ಮನೆಯ ನಾಯಿಯನ್ನು ಸತ್ತ ಪ್ರಾಣಿ ಅಥವಾ ಬೇರೆ ಹಸಿ ಮಾಂಸಕ್ಕೆ ಬಾಯಿ ಹಾಕಕ್ಕೆ ಬಿಡಬಾರ್ದು. ಅದರಿಂದ ಕೂಡ ನಾವು ಈ ಪ್ರಾಣಿಜನ್ಯ ರೋಗಗಳನ್ನು ಬಹಳಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಮತ್ತು ಈ ಮಾಂಸಾಹಾರಿಗಳಾದ್ರೆ ನಾವು ಚೆನ್ನಾಗಿ ಬೇಯಿಸಿದ ಮಾಂಸವನ್ನೇ ತಿನ್ನಬೇಕು. ಮತ್ತೆ ಈ ದಿನನಿತ್ಯದಲ್ಲಿ ನಾವು ಏನು ಹಣ್ಣು ಹಂಪಲು ತರಕಾರಿಗಳನ್ನ ನಾವು ಉಪಯೋಗಿಸ್ತೀವಿ, ಅದನ್ನ ಯಾವಾಗ್ಲೂ ಅಷ್ಟೇ ಚೆನ್ನಾಗಿ ಶುದ್ಧವಾದ ನೀರಿಂದ ತೊಳೆದು ನಂತರ ಉಪಯೋಗಿಸ್ಬೇಕು. ಈಗ ಮನೆಯಲ್ಲಿ ಕೆಲವೊಂದು ರೂಢಿ ಇದೆ, ಮನೆಯಲ್ಲಿ ಹೆಂಗಸರು ಅಥವಾ ರೈತ ಮಹಿಳೆಯರು ಕೂತ್ಕೊಂಡು ಸಂಜೆ ಹೊತ್ತು ತರಕಾರಿಗಳನ್ನ ಹಚ್ತಾ ಇರ್ತಾರೆ, ಅದ್ರಲ್ಲಿ ಮಕ್ಕಳುಗಳು ಓಡಾಡ್ತಿದ್ರೆ ಅವರು ಒಂದೊಂದು ತಗೊಂಡು ಈಗ ತಿಂತಾ ಇರ್ತಾರೆ, ಅದನ್ನ ನಾವು ತಡೆಗಟ್ಟಬೇಕು. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ ವಿಚಾರ ಏನಪ್ಪ ಅಂತಂದ್ರೆ, ಆ ತರಕಾರಿಗಳು ಸರಿಯಾಗಿ ತೊಳೆದಿದ್ಯಾ ಒಂದು, ಇನ್ನೊಂದು ಅದನ್ನು ತಿಂತಾ ಇರುವಂತ ಮಕ್ಕಳು ಸರಿಯಾಗಿ ತಮ್ಮ ಕೈ ಕಾಲುಗಳನ್ನ ತೊಳ್ಕೊಂಡಿದಾರಾ ಇಲ್ವಾ, ಇದರಿಂದನು ಕೂಡ ಪ್ರಾಣಿಜನ್ಯ ರೋಗಗಳು ಹರಡೋದನ್ನ ನಾವು ನೋಡ್ತೇವೆ.
1: ಅಂದ್ರೆ ಕೆಲವು ಪರೋಪಜೀವಿಗಳು ಮೊಟ್ಟೆ ಇಟ್ಟಿರುವಂತ ಸಾಧ್ಯತೆ ಇರುತ್ತೆ.
0: ಹೌದು, ಈ ಹಸಿ ತರಕಾರಿ ಮತ್ತೆ ಹಣ್ಣು ಹಂಪಲುಗಳಲ್ಲಿ ಈ ಪರೋಪಜೀವಿಗಳ ಮೊಟ್ಟೆಗಳು ಮುಖ್ಯವಾಗಿ ಇದ್ದು ಅವು ಕಣ್ಣಿಗೆ ಕಾಣಿಸೋದಿಲ್ಲ, ಬಹಳ ಸೂಕ್ಷ್ಮ ಇರ್ತವೆ ಅವು. ಮೊಟ್ಟೆಗಳು ಎಷ್ಟಪ್ಪ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಇರ್ತವೆ ಈ ಮೊಟ್ಟೆಗಳು, ಇವುಗಳಿಂದ ಕೂಡ ಪ್ರಾಣಿಜನ್ಯ ರೋಗಗಳು ಬರಬಹುದು. ಮತ್ತು ಈ ರೋಗ ಲಕ್ಷಣ ನಾವು ಯಾವಾಗ್ಲೇ ಆಗ್ಲಿ ಯಾರಿಗೆ ಆಗ್ಲಿ ಕಾಣಿಸ್ಕೊಂಡ ತಕ್ಷಣ ನಮ್ಮ ಹತ್ತಿರದ ವೈದ್ಯರು ಅಥವಾ ಪಶು ವೈದ್ಯರಿಗೆ ತೋರಿಸಿ ಅವರ ಚಿಕಿತ್ಸೆ ಮತ್ತೆ ಸಲಹೆಯನ್ನ ಪಡಿಬೇಕಾಗತ್ತೆ. ಅದು ಬಹಳ ಮುಖ್ಯವಾದದ್ದು. ಮತ್ತೆ ನಮಗೆ ಯಾವುದೇ ಸಂದರ್ಭದಲ್ಲಿ ಈ ರೈತರಿಗೆ, ನಮ್ಮ ರೈತ ಬಾಂಧವರಿಗೆ ಅಥವಾ ರೈತ ಮಳಿಯರಿಗೆ ಏನೋ ಸಂಶಯ ಬಂತು, ನಮ್ಗೆ ಏನ ಇದಿರ್ಬೋದ ಹಾಗಿರ್ಬೋದ ಹಾಗೆ, ಆಗ ನಾವು ನಮ್ಮ ಸೂಕ್ತ ಸಲಹೆಯನ್ನ ಪಶು ವೈದ್ಯರಿಂದನೂ ಅಥವಾ ವೈದ್ಯಾಧಿಕಾರಿಗಳಿಂದನೂ ಪಡೆಯೋದು.

0: ಕೂಡ ಬಹಳ ಮುಖ್ಯ ಆಗುತ್ತೆ.
1: ತುಂಬ ಸಂತೋಷ ಡಾಕ್ಟರ್ ಅಲ್ಲಿನಾ ಗೌಡ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುವಂಥ ರೋಗಗಳು, ಅವುಗಳು ಬರುವಂಥ ವಿಧಾನಗಳು ಮತ್ತು ಏನೇನು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿತ್ರಪಟ ಎಣಿಸೋಕೆ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:32:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ. ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.

ರವಿಚಂದ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಅವರದಾಗಿತ್ತು.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ, ರಣರಂಗ ಚಿತ್ರಕ್ಕಾಗಿ ಶಿವರಾಜ್ ಕುಮಾರ್ ಹಾಗೂ ಅನುರಾಧ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಥಸಪ್ತಮಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಚೇ ಉದಯ ಶಂಕರ್.

ನೆನಪು ದಿನದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಥಸಪ್ತಮಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಚೇಯೋದಯ ಶಂಕರ್.

ನನ್ನ ಮುಂದೆ ಕೇಳಿ. ನಾನು ನನ್ನ ಹೆಂಡತಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಗೀತೆ ಸಂಗೀತ ಶಂಕರ್ ಗಣೇಶ್, ಸಾಹಿತ್ಯ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜ್ವಾಲಾಮುಖಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಎಂ ರಂಗರಾವ್, ಸಾಹಿತ್ಯ ಚೇವುದಯ ಶಂಕರ್.

0: ಇದುವರೆಗೆ
1: ನೆನಪಿನಾದ ನೆನಪಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪಿನಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:15.
2: ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ

0: ಹೈಲೈಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
2: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ನೋಡೆ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-1282
4: ಆರ್ 9606-0840-66.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಆಕಾಶವಾಣಿ ಮಡಿಕೇರಿ.

0: ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತರದ ಸ್ವಾಗತವನ್ನು ಬಯಸ್ತಾ ನಾನು ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ಇಂದಿನ ಮಹಿಳಾ ಲೋಕದಲ್ಲಿ ವಿವಿಧ ಕಲಾವಿದರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಭಕ್ತಿ ಸಂಗೀತ.
1: ತಂಜಾವೂರು ಶಂಕರ ಅಯ್ಯರ್ ಅವರು ರಚಿಸಿರುವ ರಂಜನಿ ಮಾಲಾ ಎಂಬ ಕೃತಿ. ನಾಲ್ಕು ರಾಗಗಳಾದ ರಂಜನಿ, ಶ್ರೀರಂಜನಿ, ಮೇಘರಂಜನಿ ಮತ್ತು ಜನರಂಜನಿಯಲ್ಲಿ ಸಂಯೋಜಿಸಿದ್ದು ದೇವಿ ಸ್ತುತಿಯಾಗಿದೆ.

0: ಮಡಿಕೇರಿಯ ಮೇಘಾ ಭಟ್ ಅವರಿಂದ ಇದುವರೆಗೆ ಭಕ್ತಿ ಸಂಗೀತವನ್ನ ಆಲಿಸಿದ್ರಲ್ಲ, ಈಗ ಕೇಳೋಣ ಸಣ್ಣ ಕಥೆ ರಟ್ಟಾಗದ ಗುಟ್ಟು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ.
1: ಗಿರ್ಜಾ ಗಿರ್ಜಾ ಅಂತ ಕೂಗುತ್ತಲೇ ಒಳಬಂದ ಸದಾಶಿವರಾಯರ ಧ್ವನಿ ಕೇಳಿ ಏನ್ರಿ ಅನ್ನುತ್ತಲೇ ಹೊರಬಂದ್ರು ಗಿರಿಜಮ್ಮ. ಪೇಟೆಲಿ ನನ್ನ ಹಳೆಯ ಸ್ನೇಹಿತ ಅದೇ ಸೀನಪ್ಪ ಇದಾನಲ್ಲ, ಅವನ್ ಸಿಕ್ಕಿದ್ದ ಕಣೇ ಅಂದ್ರು ಸದಾಶಿವರಾಯರು. ಯಾರು? ಆ ಸೌಕರ್ ಸೀನಪ್ಪನವರಾ ಅಂತ ಕೇಳಿದ್ರು ಗಿರಿಜಮ್ಮ. ಹ್ಞೂ ಕಣೇ, ಅವನೇ. ಅವ್ರ ಮಗನ್ಗೆ ನಿಮ್ ಕಡೆ ಯಾವ್ದಾದ್ರು ಒಳ್ಳೆ ಹುಡುಗಿ ಇದ್ರೆ ಹೇಳು ಅಂದ. ನನ್ ಮಗಳೇ ಮದುವೆಗಿದ್ದಾಳೆ ಅಂದೆ. ಹಾಗಾದ್ರೆ ನಾಳೆನೆ ನೋಡಕ್ ಬರ್ತೀವಿ ಅಂತ ಹೇಳ್ದ. ಅದೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೋ ಅಂತ ಖುಷಿಯಿಂದ ಹೇಳ್ದಾಗ ಗಿರಿಜಮ್ಮನ್ ಮನದಲ್ಲಿ ಬೇರೆ ಏನೋ ಆಲೋಚನೆ ಮೂಡ್ತು.

0: ರೀ ಅಂತ ರಾಗ ಎಳೆದು, ನಮ್ಮ ವಾರಿಜಾಗೆ ಆ ಹುಡ್ಗನ ನೋಡೋಣ ರೀ ಅಂದದ್ದನ್ನು ಕೇಳಿ, ಅಲ್ವೇ ನಮ್ಮ ವೈದೇಹಿ ಅಲ್ವೇನೆ ದೊಡ್ಡೋಳು ಅಂದಾಗ ಅವ್ರಿಗೂ ಒಂಥರ ಆಯಿತು. ಆದರೂ ಅವಳಿಗೂ ಯಾವುದಾದ್ರೂ ಗಂಡು ಹುಡುಕಿ ಇಬ್ಬರು ಮದುವೆನೂ ಒಟ್ಟಿಗೆ ಮಾಡಿಬಿಡೋಣ ರೀ ಅಂತ ಒಳ್ಳೆ ಸಲಹೆ ಕೊಡೋಳ ಥರ ಅಂದಿದ್ದನ್ನು ಕೇಳಿ ಸದಾಶಿವರಾಯರ ಮತ್ತು ವೈದೇಹಿಯ ಮುಖ ಪೆಚ್ಚಾಯಿತು. ಆದರೆ ಕೂಡಲೇ ಅಲ್ಲೇ ಇದ್ದ ವಾರಿಜ, ನಾನು ಮಾತ್ರ ಈಗಲೇ ಮದುವೆ ಆಗೋಲ್ಲಪ್ಪ, ತುಂಬ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಿದ್ದನ್ನು ಕೇಳಿ, ಗಿರಿಜಮ್ಮ ಹೇಳ್ದಷ್ಟು ಕೇಳು, ನಾನು ಹೇಳಿದ ಮೇಲೆ ಮುಗೀತು ಅಂತ ಹೇಳಿ ಒಳಗಡೆ ಹೋಗೇ ಬಿಟ್ರು. ಅವ್ರ ಮಾತಿಗೆ ಎದುರಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಗಿರಿಜಮ್ಮ ಸದಾಶಿವರಾಯರ ಎರಡನೇ ಹೆಂಡತಿ, ವೈದೇಹಿ ಮೊದಲನೇ ಹೆಂಡತಿ ಮಗಳು, ವಾರಿಜ ಗಿರಿಜಮ್ಮನವರ ಸ್ವಂತ ಮಗಳಾದ್ರಿಂದ ಸಾಹುಕಾರರ ಮನೆ ಸೇರಿ ಸುಖವಾಗಿರಲಿ ಎಂಬ ಸ್ವಾರ್ಥ ಅಲ್ಲಿ ತಲೆ ಎತ್ತಿ ನಿಂತಿತ್ತು. ಮಾರನೇ ದಿನ ವೈದೇಹಿ ತನ್ನ ಮನಸ್ಸಿನ ಬೇಸರನ ತೋರಿಸ್ಕೊಳ್ಳದೆ ಎಂದಿನಂತೆ ಸೀರೆ ಉಟ್ಟು ತಲೆ ಬಾಚಿ ಜಡೆ ಹೆಣೆದು ಹೂ ಮುಡಿದು ರೆಡಿಯಾಗಿದ್ದನ್ನು ನೋಡಿದ ಗಿರಿಜಮ್ಮ ಅವಳಿಗೆ, ಬಂದವರೆದ್ರು ಆಚೆ ಬಂದಿಂದಿಯಾ, ಬರಬೇಡ ಆಯ್ತಾ ಅಂತ ತಾಕೀತು ಮಾಡಿ ವಾರಿಜಾಳನ್ನ ರೆಡಿ ಮಾಡೋ ಜವಾಬ್ದಾರಿನೂ ಅವಳ ಹೆಗಲ ಮೇಲೆ ಹಾಕಿದ್ರು. ರೆಡಿಯಾಗಲು ಒಪ್ಪದೆ ಲಂಗ ಬ್ಲೌಸ್ ಹಾಕಿ ಹಾಗೆಯೇ ನಿಂತಿದ್ದ ತಂಗಿನ ರಮಿಸುತ್ತಾ ತಲೆ ಬಾಚಿ ಜಡೆ ಹೆಣ್ದು ಸೀರೆ ಉಡಿಸಿ ಅಲಂಕಾರ ಎಲ್ಲ ಮಾಡಿದ್ಲು. ಸಂಜೆ ಗಣ್ಣವ್ರು ಬಂದಾಗ ಸ್ವಾಗತಿಸಿ ಉಭಯ ಕುಶಲೋಪರಿ ಕೇಳಿ ಎಲ್ಲರೂ ಕುಳಿತು ಮಾತಾಡ್ತಾ ತಿಂಡಿ ತಿಂದ ನಂತರ ಕಾಫಿ ಲೋಟಗಳ ಟ್ರೇನ ಹಿಡ್ಕೊಂಡು ಬಂದ ವಾರಿಜ ಚಾಪೆಯನ್ನು ಎಡವಿ ಕಾಫಿನೆಲ್ಲ ಚೆಲ್ಬಿಟ್ಳು. ಕೂಡಲೇ ಅವಳ ತಂದೆ ಸದಾಶಿವರಾಯರು ವೈದೇಹಿ ಬಟ್ಟೆ ತಗೊಂಡು ಬರಮ್ಮ ಅಂತ ಕರೆದಾಗ ವಿಧಿ ಇಲ್ಲದೆ ವೈದೇಹಿ ಹೊರಗೆ ಬರಲೇಬೇಕಾಯಿತು. ಅವಳು ಬಂದಾಗ ಇವಳು ನನ್ನ ದೊಡ್ಡ ಮಗಳು ಅಂತ ಪರಿಚಯ ಮಾಡಿಕೊಡ್ಲೇಬೇಕಾಯಿತು. ಇವಳನ್ನ ಎಲ್ಲಿಗೆ ಮದುವೆ ಮಾಡಿಕೊಟ್ಟಿದೀಯಾ ಅಂತ ಸೀನಪ್ಪನವ್ರು ಕೇಳಿದಾಗ, ಇನ್ನೂ ಅವಳಿಗೆ ಮದುವೆ ಆಗಿಲ್ಲ ಅಂದಿದ್ದನ್ನು ಕೇಳಿ, ಇದೇನೋ ಅಕ್ಕನ ಬಿಟ್ಟು ತಂಗಿಗೆ ಯಾಕೆ ಮದುವೆ ಮಾಡಕ್ಕೆ ಹೊರಟಿದೀಯಾ, ಮುಂದೆ ಅಕ್ಕನ ಮದುವೆ ಆಗೋದು ಕಷ್ಟ ಆಗಲ್ವಾ, ನನಗೆ ನಿನ್ನ ಸಂಬಂಧದಷ್ಟೇ ನಿನ್ನ ಸುಖ ದುಃಖನೂ ಮುಖ್ಯ ಕಣಯ್ಯ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಿನ್ನ ದೊಡ್ಡ ಮಗಳೇ ನಮ್ಮ ಸಸಿಯಾಗಲಿ ಬಿಡು, ನೀವೇನಂತೀರಾ ಎನ್ನುತ್ತಾ ಮಗ ಮತ್ತು ಹೆಂಡತಿಯ ಕಡೆ ತಿರುಗಿ ಕೇಳಿದಾಗ ಅವರಿಬ್ರು ನಗ್ತ ತಲೆ ಅಲ್ಲಾಡಿಸಿದ್ದನ್ನು ಕಂಡು ಈಗ ಗಿರಿಜಮ್ಮಂಗೆ ಏನು ಮಾಡೋಕ್ಕೂ ಸಾಧ್ಯ ಆಗದೆ ನಿರಾಸೆಯಿಂದ ಒಳಗೆದ್ದು ಹೋದರು. ಅದನ್ನು ನೋಡಿ ಉಳಿದವರೆಲ್ಲ ಮುಖ ನೋಡಿಕೊಂಡು ನಕ್ಕಿದ್ದನ್ನು ಕಂಡು ಪಾಪ ಏನೊಂದು ಅರಿಯದ ವೈದೇಹಿಯು ನಾಚಿ ನೀರಾಗಿ ಒಳಗೆ ಓಡೋದ್ಲು. ಹೆಂಡತಿನ ಎದುರು ಹಾಕ್ಕೊಂಡು ಮನೆ ಶಾಂತಿನ ಹಾಳು ಮಾಡಿಕೊಳ್ಳಲು ಇಷ್ಟಿಸಿದ ಸದಾಶಿವರಾಯರು ಹಿರಿಯ ಮಗಳಿಗೆ ನ್ಯಾಯ ಒದಗಿಸಬೇಕೆಂದು ಆಸೆಪಟ್ಟು ಸ್ನೇಹಿತನ ಮನೆಯವ್ರ ಜೊತೆ ಮತ್ತು ಕಿರಿ ಮಗಳು ವಾರಿಜಾ ಜೊತೆನೂ ಮಾತಾಡಿ ಈ ಉಪಾಯನ ಮೊದಲೇ ಮಾಡಿದ್ರು ಅನ್ನೋದು ಕೊನೆಗೂ ಗಿರಿಜಮ್ಮಂಗಾಗ್ಲಿ ವೈದೇಹಿಗಾಗ್ಲಿ ತಿಳಿಯಲೇ ಇಲ್ಲ.
1: ಇದುವರೆಗೆ ರಟ್ಟಾಗದ ಗುಟ್ಟು ಸಣ್ಣ ಕಥೆ ಕೇಳಿದಿರಿ, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಈಗ ಕೇಳಿ ಮಡಿಕೇರಿ ಚೆಂಬುವಿನ ಸಂಗೀತಾ ರವಿರಾಜ್ ಅವರಿಂದ ಕೆಲವು ಸ್ವರಚಿತ ಕವನಗಳ ವಾಚನ.
2: ಕವಿತೆಯ ಶೀರ್ಷಿಕೆ ಆದರೂ ಕುಕ್ಕರು ಬೇಕು ಬದುಕಿಗೆ. ಪ್ರತಿ ಸಲ ಕುಕ್ಕರಿನೊಳಗೇನಿಟ್ಟರೂ ಮುಚ್ಚುಗೆ ತೆಗೆಯುವಾಗಿನ ಚಡಪಟಿಕೆ ಇಂದು ನಿನ್ನೆಯದಲ್ಲ. ಪ್ರತಿ ಸಲ ಕುಕ್ಕರಿನೊಳಗೇನಿಟ್ಟರೂ ಮುಚ್ಚುಗೆ ತೆಗೆಯುವಾಗಿನ ಚಟಪಟಿಕೆ ಇಂದು ನಿನ್ನೆಯದಲ್ಲ. ಪ್ರತಿ ಸಲ ಸೀಟಿ ಎಷ್ಟಾಯಿತೆಂದು ಕೇಳುವ ಮರೆವು 40 ಮೇಲೆ ಬಂದದ್ದಲ್ಲ. ಪ್ರತಿ ಸಲ ಸೀಟಿ ಎಷ್ಟಾಯಿತೆಂದು ಕೇಳುವ ಮರೆವು 40 ಮೇಲೆ ಬಂದದ್ದಲ್ಲ. ಪ್ರತಿ ಸಲ ಗಾಳಿ ಹೊರಗೆಳೆದು ಪದೇ ಪದೇ ಕೈ ಎಡತಾಕುವುದು ಹೊಸತಲ್ಲ. ಪ್ರತಿ ಸಲ ಗಾಳಿ ಹೊರಗೆಳೆದು ಪದೇ ಪದೇ ಕೈ ಎಡತಾಕುವುದು ಹೊಸತಲ್ಲ. ಇಂತಿಪ್ಪ ಪ್ರತಿ ಸಲದ ಭಯದ ಹಳಹಳಿಕೆ, ಹಳೆಯ ಕುಕ್ಕರಿನ ಹೊಸ ಕನವರಿಕೆ, ನಾಳೆಗೂ ಬೇಕು.

ಬದುಕ ಚಂದಗಾಣಿಸಲು. ಇಂತಿಪ್ಪ ಪ್ರತಿಸಲದ ಭಯದ ಹಳಹಳಿಕೆ, ಹಳೆಯ ಕುಕ್ಕರಿನ ಹೊಸ ಕನವರಿಕೆ, ನಾಳೆಗೂ ಬೇಕು ಬದುಕ ಚಂದಗಾಣಿಸಲು. ಒಳಗುದಿ ಹೊರಗಾಗಿ, ಕುದಿಬೇಳೆ ಹದವಾಗಿ, ಹೊಸದಾದ ರುಚಿ ಬಂದು ಮತ್ತೆ ಎದೆಯೊಳಗಿಳಿದ ಬಂದ. ಒಳಗುದಿ ಹೊರಗಾಗಿ, ಕುದಿಬೇಳೆ ಹದವಾಗಿ, ಹೊಸದಾದ ರುಚಿ ಬಂದು ಮತ್ತೆ ಎದೆಯೊಳಗಿಳಿದ ಬಂದ. ಬಂದದೊಳಗೆ ಬೆಂದ ಕುಕ್ಕರೊಳಗಿನ ಬೆಸುಗೆ ಹೊಸ ನೋಟ ಹೊಸೆದಿದೆ. ಬಂದದೊಳಗೆ ಬೆಂದ ಕುಕ್ಕರೊಳಗಿನ ಬೆಸುಗೆ ಹೊಸ ನೋಟ ಹೊಸೆದಿದೆ. ಅಕ್ಕಿ ಅನ್ನವಾಗುವ ಅಮೃತಗಳಿಗೆ ಹೊಸ ಪಾಠ ಕಲಿಸಿದೆ. ಅಕ್ಕಿ ಅನ್ನವಾಗುವ ಅಮೃತಗಳಿಗೆ ಹೊಸ ಪಾಠ ಕಲಿಸಿದೆ. ಇಷ್ಟೊಂದು ಕರಾರುವಕ್ಕೂ ಹದ ತಪ್ಪಿದ್ದಲ್ಲಿ ಬೆಂದು ಬಿಡಲು ನಿಮಿಷ ಸಾಕು. ಇಷ್ಟೊಂದು ಕರಾರುವಕ್ಕೂ ಹದ ತಪ್ಪಿದ್ದಲ್ಲಿ ಬೆಂದು ಬಿಡಲು ನಿಮಿಷ ಸಾಕು. ಕುಕ್ಕರೊಳಗು ಸೀದು ತಳಹಿಡಿದು ಕರಕಲಾಗಿ ತಪ್ಪುತ್ತದೆ ಸ್ವಾದವು. ಕುಕ್ಕರೊಳಗು ಸೀದು ತಳಹಿಡಿದು ಕರಕಲ್ಲಾಗಿ ತಪ್ಪುತ್ತದೆ ಸ್ವಾದವು. ಒಂದೊಮ್ಮೆ ಸಿಡಿದಿದೆ ಇದೇ ಕುಕ್ಕರು ಕಾರಣವಿಲ್ಲದೆಯು. ಒಂದೊಮ್ಮೆ ಸಿಡಿದಿದೆ ಇದೇ ಕುಕ್ಕರು ಕಾರಣವಿಲ್ಲದೆಯು. ಆದರೂ ಕುಕ್ಕರು ಬೇಕು ಬದುಕಿಗೆ. ಆದರೂ ಕುಕ್ಕರು ಬೇಕು ಬದುಕಿಗೆ. ಎಲ್ಲ ಒಟ್ಟಿಗೆ ಹಾಕಿ ಬಂಧಿಸುವ ಈ ಬಂಧ ಮೃದುವಾಗಿ ಬೆಂದು ಹೊರಬಂದು ಉದುರುದುರಾದ ಬಂಧನವಾಗದ ಸಂಬಂಧದ ಹೊಸ ರುಚಿ ಉಣಬಡಿಸುವ ಕುಕ್ಕರಿನ ಬದುಕೇ ಒಂದು ಸಂದೇಶ. ಎಲ್ಲ ಒಟ್ಟಿಗೆ ಹಾಕಿ ಬಂಧಿಸುವ ಈ ಬಂಧ ಮೃದುವಾಗಿ ಬೆಂದು ಹೊರಬಂದು ಉದುರುದುರಾದ ಬಂಧನವಾಗದ ಸಂಬಂಧದ ಹೊಸ ರುಚಿ ಉಣಬಡಿಸುವ ಕುಕ್ಕರಿನ ಬದುಕೇ ಒಂದು ಸಂದೇಶ. ಕವಿತೆಯ ಶೀರ್ಷಿಕೆ ನತ್ತು. 40 ವರ್ಷಕ್ಕೆ 4 ಕೂದಲು ಹಣ್ಣಾದವಳಿಗೆ ಈಗ ಮೂಗುತ್ತಿ ಸುಂದರಿ ಪಟ್ಟಬೇಕೆಂದು ಪಟ್ಟು. 40 ವರ್ಷಕ್ಕೆ 4 ಕೂದಲು ಹಣ್ಣಾದವಳಿಗೆ ಈಗ ಮೂಗುತ್ತಿ ಸುಂದರಿ ಪಟ್ಟಬೇಕೆಂದು ಪಟ್ಟು. ಅಂತೂ ಇಂತೂ ಪಟ್ಟು ಸಾಕಾರವಾಗಿ ನತ್ತೇರಿ ಗತ್ತಾಗಿ ಕುಳಿತಾಯ್ತು ನೋಡುಗರ ಸೊಬಗಾಗಿ. ಅಂತೂ ಇಂತೂ ಪಟ್ಟು ಸಾಕಾರವಾಗಿ ನತ್ತೇರಿ ಗತ್ತಾಗಿ ಕುಳಿತಾಯ್ತು ನೋಡುಗರ ಸೊಬಗಾಗಿ. ಹಗುರ ಮೂಗಿನತ್ತು ಮಣಭಾರ ಹೊತ್ತು ಬಿಡುವುದೇ ಎಂಬರಿವಿಲ್ಲದ ಚಿತ್ತಬಿತ್ತಿ. ಹಗುರ ಮೂಗಿನತ್ತು ಮಣಭಾರ ಹೊತ್ತು ಬಿಡುವುದೇ ಎಂಬರಿವಿಲ್ಲದ ಚಿತ್ತಬಿತ್ತಿ. ಕ್ಷಣ ಕ್ಷಣಕ್ಕೂ ಅರಳುತ್ತಿದೆ ಕನಸನ್ನೆತ್ತಿ. ಕ್ಷಣ ಕ್ಷಣಕ್ಕೂ ಅರಳುತ್ತಿದೆ ಕನಸನ್ನೆತ್ತಿ. ಎಲ್ಲೋ ಅಲ್ಲಿ ಮೂಗುತ್ತಿ ಕಳಚಿ ಎದೆನೋವ ಇಳಿಸ ಹೊತ್ತು. ಎಲ್ಲೋ ಅಲ್ಲಿ ಮೂಗುತ್ತಿ ಕಳಚಿ ಎದೆನೋವ ಇಳಿಸೋ ಹೊತ್ತು. ಸೂರ್ಯನು ಇನ್ನೇನು ಕಂತುವನಿದ್ದು ಆ ಭಾರ ಹಗರಾಗಿಸುವ ಕಾಲವೇ ನೀನೊಂದು ವಿಸ್ಮಯ. ಸೂರ್ಯನು ಇನ್ನೇನು ಕಂತುವನಿದ್ದು ಆ ಭಾರ ಹಗುರಾಗಿಸುವ ಕಾಲವೇ ನೀನೊಂದು ವಿಸ್ಮಯ. ಕವಿತೆಯ ಶೀರ್ಷಿಕೆ ಕ್ಷಿಪಣಿ ಮತ್ತು ಸೌಟು. ವಿಶ್ವದೆಲ್ಲ ಅಡುಗೆ ಕೋಣೆ ಮೂಲೆಯಲ್ಲೊಂದು ಇಂಥದ್ದೇ ಇದೆಯೋ ಇಲ್ಲವೋ ಗೊತ್ತಿಲ್ಲ. ವಿಶ್ವದೆಲ್ಲ ಅಡುಗೆ ಕೋಣೆ ಮೂಲೆಯಲ್ಲೊಂದು ಇಂಥದ್ದೇ ಇದೆಯೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ಕಟ್ಟೆಯಲ್ಲೊಂದು ಕಪ್ಪಗಿನ ಮಿರಮಿರ ಮಿಂಚುವ ತಳಹಿಡಿಯದೇ ಹಿಡಿದಂತಿರುವ ಹಿಡಿಮುರಿದ ಅಂದದ ಒಗ್ಗರಣೆ ಸೌಟು. ನಮ್ಮ ಕಟ್ಟೆಯಲ್ಲೊಂದು ಕಪ್ಪಗಿನ ಮಿರಮಿರ ಮಿಂಚುವ ತಳಹಿಡಿಯದೇ ಹಿಡಿದಂತಿರುವ ಹಿಡಿಮುರಿದ ಅಂದದ ಒಗ್ಗರಣೆ ಸೌಟು. ಅಲ್ಲಲ್ಲ ಇದು ಸೌಟಲ್ಲ ಸರಿಸಾಟು ಕ್ಷಿಪಣಿ. ಅಲ್ಲಲ್ಲ ಇದು ಸೌಟಲ್ಲ ಸರಿಸಾಟು ಕ್ಷಿಪಣಿ. ಶತಶತಮಾನದ ಒಗ್ಗರಣೆಗೆ ಶತಸಿದ್ಧದ ಈ ಹೆಣ್ಣು ಹೋದಲ್ಲೆಲ್ಲ ಇದು ಇದ್ದೇ ಇದೆ. ಶತಶತಮಾನದ ಒಗ್ಗರಣೆಗೆ ಶತಸಿದ್ಧದ ಈ ಹೆಣ್ಣು ಹೋದಲ್ಲೆಲ್ಲ ಇದು ಇದ್ದೇ ಇದೆ. ಬರುವಾಗಲೂ ಹೀಗೇ ಇತ್ತು, ಸಂವತ್ಸರಿಪ್ಪತ್ತು ಕಳೆದರೂ ಹಾಗೇ ಇದೆ. ಬರುವಾಗಲೂ ಹೀಗೇ ಇತ್ತು, ಸಂವತ್ಸರಿಪ್ಪತ್ತು ಕಳೆದರೂ ಹಾಗೇ ಇದೆ. ಬಂದಿನಿತು ಒಂದಿನಿತು ಬದಲಾದ ಕುರುಹಿಲ್ಲ. ಬಂದಿನಿತು ಒಂದಿನಿತು ಬದಲಾದ ಕುರುಹಿಲ್ಲ. ಕ್ಷಿಪಣಿಯು ತಲೆ ತಲಾಂತರದಿಂದ ಇದೆ ನೋಡಿ, ಬಹುಶಃ ಇವಳು ಬದಲಾಗಿರಬೇಕು. ಕ್ಷಿಪಣಿಯು ತಲೆ ತಲಾಂತರದಿಂದ ಇದೆ ನೋಡಿ, ಬಹುಶಃ ಇವಳು ಬದಲಾಗಿರಬೇಕು. ಪುರಾತನ ಸೌಟು ಕೊಡುವ ಆಧುನಿಕ ಪರಿಮಳದ ಬೆನ್ನತ್ತಿ ಹೋದರೆ, ಪುರಾತನ ಸೌಟು ಕೊಡುವ ಆಧುನಿಕ ಪರಿಮಳದ ಬೆನ್ನತ್ತಿ ಹೋದರೆ ನಿಜದ ಕ್ಷಿಪಣಿಯ ಉಡಾವಣೆ ಮಾಡಿ ಬಂದಷ್ಟು ಖುಷಿ ಪ್ರತಿ ಹೆಣ್ಣಿಗೂ. ನಿಜದ ಕ್ಷಿಪಣಿಯ ಉಡಾವಣೆ ಮಾಡಿ ಬಂದಷ್ಟು ಖುಷಿ ಪ್ರತಿ ಹೆಣ್ಣಿಗೂ. ಸೌಟು ಹೇಳುವ ಚಿಟಿಕೆ ಸಾಸಿವೆಯ ಮೇಲೊಗ್ಗರಣೆಯ ಪಾಠ.

0: ಸೌಟು ಹೇಳುವ ಚಿಟಿಕೆ ಸಾಸಿವೆಯ ಮೇಲೊಗ್ಗರಣೆಯ ಪಾಠ, ಕ್ಷಿಪಣಿ ತೋರುವ ಕರಾರುವಕ್ಕು ಹಾರುವ ನೋಟ, ಕ್ಷಿಪಣಿ ತೋರುವ ಕರಾರುವಕ್ಕು ಹಾರುವ ನೋಟ, ಎರಡೂ ಕಲಿತು ಬದ್ಧರಾಗುತ್ತಿದ್ದೇವೆ, ಅಲ್ಲಲ್ಲ ಬುದ್ಧರಾಗಿದ್ದೇವೆ. ಎರಡೂ ಕಲಿತು ಬದ್ಧರಾಗುತ್ತಿದ್ದೇವೆ, ಅಲ್ಲಲ್ಲ ಬುದ್ಧರಾಗಿದ್ದೇವೆ.
1: ಕೇಳುಗರೆ, ಇದುವರೆಗೆ ಮಡಿಕೇರಿ ಚೆಂಬುವಿನ ಸಂಗೀತಾ ರವಿರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದಿರಿ. ಇನ್ನು ಮುಂದೆ ಸಕಾರಾತ್ಮಕ ಮನೋಭಾವನೆ ಈ ಕುರಿತು ಮಾತನಾಡುವವರು ಪೊನ್ನಂಪೇಟೆ ಶ್ರೀಮಂಗಲದ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ.
2: ಪ್ರತಿ ದಿವಸದ ಸೂರ್ಯೋದಯವು ಹೊಸ ಅವಕಾಶಗಳನ್ನೇ ತರುತ್ತದೆ, ಆದರೆ ಅದನ್ನು ನೋಡುವ ನಮ್ಮ ದೃಷ್ಟಿಕೋನವೇ ಅದರ ಮೌಲ್ಯವನ್ನು ನಿರ್ಧರಿಸುತ್ತದೆ. ಸಕಾರಾತ್ಮಕ ಮನೋಭಾವನೆಯು ಮೆದುಳಿನ ರಾಸಾಯನಿಕ ಕ್ರಿಯೆಗಳನ್ನು ಬದಲಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ ಮತ್ತು ಸಂಬಂಧಗಳನ್ನು ಬಲಪಡಿಸುತ್ತದೆ. ಸೋಲೆ ಗೆಲುವಿನ ಮೆಟ್ಟಿಲು ಎಂಬಂತೆ ಸೋಲಿನಿಂದ ಕುಗ್ಗದೆ ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡಿಕೊಂಡು ಮತ್ತೊಮ್ಮೆ ಅದೇ ಹುಮ್ಮಸ್ಸಿನಿಂದ ಎದೆಗುಂದದೆ ಮತ್ತಷ್ಟು ಕಾರ್ಯಪ್ರವೃತ್ತರಾಗಬೇಕು. ಇದಕ್ಕೆ ಸಂಬಂಧಿಸಿದಂತೆ ಈಗ ಹೇಳುವ ಅಂಶಗಳನ್ನು ಪರಿಗಣಿಸಬಹುದು. ದೃಷ್ಟಿಕೋನದ ಪರಿವರ್ತನೆ. ವೈಫಲ್ಯವನ್ನು ಅಂತ್ಯವಲ್ಲ, ಸಾಧನೆಯ ಹೆಜ್ಜೆ ಎಂದು ನೋಡುವುದು. ಅಭ್ಯಾಸ. ದಿನನಿತ್ಯದ ಪ್ರಕ್ರಿಯೆಗಳಲ್ಲಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಂಡು ನಮ್ಮನ್ನು ನಾವೇ ತಿದ್ದಿಕೊಳ್ಳುವ ಮೂಲಕ ಸಕಾರಾತ್ಮಕವಾಗಿ ಸ್ಪಂದಿಸುವುದು. ಸಾಮಾಜಿಕ ಪರಿಣಾಮ. ವೈಫಲ್ಯ, ಸೋಲು ಅಥವಾ ಸಂಕಷ್ಟವನ್ನು ಅಂತ್ಯ ಎಂದು ನೋಡದೆ ಅವುಗಳನ್ನೇ ಉತ್ತಮ ಅವಕಾಶಗಳೆಂದು ಪರಿಗಣಿಸಿದಾಗ ಆತ್ಮವಿಶ್ವಾಸದೊಂದಿಗೆ ಕಾರ್ಯಕ್ಷಮತೆ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಯಶಸ್ಸಿನ ಹಾದಿ ಸುಗಮವಾಗುತ್ತದೆ. ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ಮನಸ್ಸು ದೃಢವಾಗಿದ್ದರೆ ಯಾವುದೇ ಗುರಿಯೂ ಕಷ್ಟವಲ್ಲ. ಧೈರ್ಯದಿಂದ, ಉತ್ಸಾಹದಿಂದ ನಮ್ಮ ಗುರಿ ತಲುಪಲು ಪ್ರಯತ್ನಿಸಬೇಕು. ಹೊಸ ದಿನ, ಹೊಸ ಭರವಸೆ. ನಡೆದು ಹೋದ ಕಾರ್ಯಗಳ ಬಗ್ಗೆ ಚಿಂತಿಸುತ್ತಾ ಇದ್ದರೆ ಇಂದಿನ ಅಮೂಲ್ಯ ಅವಕಾಶಗಳು ಕೈಜಾರಬಹುದು. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಕಷ್ಟದಲ್ಲಿ ಕಲಿತದ್ದು ಸಂತೋಷವನ್ನೇ ತರುತ್ತದೆ. ಸಮಸ್ಯೆಗಳನ್ನು ಎದುರಿಸಿ ಜಯಶೀಲರಾಗಬಹುದು. ಸಕಾರಾತ್ಮಕ ಮನೋಭಾವನೆ ಎಂದರೆ ಸಂತೋಷ, ಉತ್ಸಾಹ, ತೃಪ್ತಿ, ಕೃತಜ್ಞತೆ, ಕುತೂಹಲದಂತಹ ಒಳ್ಳೆಯ ಆಹ್ಲಾದಕರ ಭಾವನೆಗಳಾಗಿದ್ದು ಇವು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತವೆ, ಸುಸ್ಥಿತಿಯಲ್ಲಿ ಇಡಲು ನೆರವಾಗುತ್ತವೆ. ಕೇವಲ ಸಂತೋಷದ ಮುಖವಾಡ ಧರಿಸುವುದರಿಂದ ಆಂತರಿಕ ಒತ್ತಡ ಹೆಚ್ಚಾಗಿ ಮನಸ್ಸು ಚಂಚಲವಾಗುತ್ತದೆ, ನಮ್ಮ ನಿರ್ದಿಷ್ಟ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಸಕಾರಾತ್ಮಕ ದೃಷ್ಟಿಕೋನವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯ ಸುಧಾರಿಸುತ್ತದೆ. ಮತ್ತೊಂದೆಡೆ ಕೋಪ, ಭಯ, ಅಸಹನೆ, ದ್ವೇಷ, ನಿರುತ್ಸಾಹ, ಸೋಮಾರಿತನದಂತಹ ನಕಾರಾತ್ಮಕ ಭಾವನೆಗಳು ಹೆಚ್ಚಾದಲ್ಲಿ ಶರೀರ ರೋಗಗ್ರಸ್ತವಾಗುತ್ತದೆ. ಒತ್ತಡದಿಂದ, ಒಲ್ಲದ ಮನಸ್ಸಿನಿಂದ ನಿರ್ವಹಿಸುವ ಯಾವುದೇ ಕಾರ್ಯವೂ ಯಶಸ್ವಿಯಾಗುವುದಿಲ್ಲ. ನಮ್ಮ ಮನಸ್ಸು ಒಂದು ತೋಟದಂತೆ. ನಕಾರಾತ್ಮಕ ಯೋಚನೆ ಬಿತ್ತಿದರೆ ಭಯದಿಂದ ಮನಸ್ಸು ಮುದುಡುತ್ತದೆ, ಆದರೆ ಸಕಾರಾತ್ಮಕ ಯೋಚನೆ ಬಿತ್ತಿದರೆ ಆತ್ಮವಿಶ್ವಾಸ ಮೊಳೆಯುತ್ತದೆ. ಸಕಾರಾತ್ಮಕ ಮನೋಭಾವನೆ ರೂಢಿಸಿಕೊಳ್ಳಲು ಕೆಲವು ಸೂತ್ರಗಳು ಈ ರೀತಿ ಇವೆ. ಪ್ರತಿ ದಿವಸ ಉತ್ಸಾಹದಿಂದ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಮುಗಿಸುವುದು. ಇದರಿಂದ ಮೆದುಳಿನ ಡೋಪಮಿನ್ ಅಂಶ ಹೆಚ್ಚಾಗಿ ದಿನವಿಡೀ ಚೈತನ್ಯಶೀಲರಾಗಿ ಹಸನ್ಮುಖಿಗಳಾಗಿರಲು ಸಾಧ್ಯವಾಗುತ್ತದೆ. ಕನಿಷ್ಠ ಪ್ರತಿ 1 ಅಥವಾ 2 ಗಂಟೆಗಳಿಗೊಮ್ಮೆಯಾದರೂ 5 ನಿಮಿಷಗಳ ದೀರ್ಘ ಉಸಿರಾಟ ತೆಗೆದುಕೊಳ್ಳಬೇಕು. ಇದರಿಂದ ನಮ್ಮ ಮೆದುಳು ಒತ್ತಡವನ್ನು ನಿಯಂತ್ರಿಸುವ ಹಾರ್ಮೋನ್ ಕಾರ್ಟಿಸೋಲ್ ಅನ್ನು ಉತ್ಪತ್ತಿ ಮಾಡುತ್ತದೆ. ನನಗೆ ಸಾಧ್ಯವಿಲ್ಲ ಎಂದುಕೊಳ್ಳುವ ನಿರಾಶಾವಾದಿಗಳಾಗದಿರಿ. ಬದಲಾಗಿ ಪ್ರತಿ ಹಂತದಲ್ಲೂ ಹೇಗೆ ಪ್ರಗತಿ ಸಾಧಿಸಬಹುದೆಂದು ಪ್ರಯತ್ನಿಸಿ. ನಮ್ಮ ಜೀವನದಲ್ಲಿ ಉತ್ತಮ ಮಾರ್ಗದರ್ಶನ ನೀಡಿದ ಪೋಷಕರು, ಗುರುಗಳು, ಹಿರಿಯರು, ಗೆಳೆಯರು, ಸಹೋದ್ಯೋಗಿಗಳನ್ನು ಸದಾ ನೆನಪಿಸಿಕೊಳ್ಳಿ. ಸಮಾಜದ ಪ್ರಗತಿಪರ ಕಾರ್ಯಗಳಲ್ಲಿ ನಾವು ಕೂಡ ಬಿಡುವಿನ ವೇಳೆಯಲ್ಲಿ ಕೈಜೋಡಿಸಿದಾಗ ನಮ್ಮ ಜೀವನದ ಮಟ್ಟ ಕಡಿಮೆಯಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಉತ್ತಮ ಜ್ಞಾನಾರ್ಜನೆ ಹಾಗೂ ಸೌಹಾರ್ದಯುತ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪರಿಸ್ಥಿತಿಯನ್ನು ನಾವು ಯಾವಾಗಲೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಪರಿಸ್ಥಿತಿಯನ್ನು ನೋಡುವ ನಮ್ಮ ಮನೋಭಾವನೆಯನ್ನು ಸಕಾರಾತ್ಮಕವಾಗಿ ಬದಲಾಯಿಸಬಹುದು. ಆದುದರಿಂದ ನಗು

0: ಮುಖ ನಂಬಿಕೆ ಉತ್ಸಾಹ ಪರಿಶ್ರಮ ಸ್ನೇಹಪರತೆಯಂತಹ ಸಕಾರಾತ್ಮಕ ಭಾವನೆಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವ ಪ್ರೇರಕ ಶಕ್ತಿಯಾಗಿ ಸಮಾಜದ ಸತ್ಪ್ರಜೆಗಳಾಗಿ ಇತರರಿಗೂ ಮಾದರಿಯಾಗೋಣ.
1: ಇದುವರೆಗೆ ಸಕಾರಾತ್ಮಕ ಮನೋಭಾವನೆ ಈ ಕುರಿತು ಮಾತನಾಡಿದವರು ಪೊನ್ನಂಪೇಟೆ ಶ್ರೀಮಂಗಲದ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಮಡಿಕೇರಿ ಚೇರಂಬಾಣೆಯ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಜನಪದ ಗೀತೆ.

ಕೇಳುಗರೆ, ಇದುವರೆಗೆ ಮಡಿಕೇರಿ ಚೇರಂಬಾಣೆಯ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಜನಪದ ಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆಲ್ಲರಿಗೂ ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:30:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827228558. ಸಂಖ್ಯೆ ಮತ್ತೊಮ್ಮೆ 0827228558.

0: ಕೇಳಿದ್ರೆ ಕಾರ್ಯಕ್ರಮದ ಮೊದಲ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಸುಳ್ಯ ತಾಲೂಕು.
0: ನಿಮ್ಮ ಧ್ವನಿ ಸರಿ ಕೇಳಿಸ್ತಾ ಇಲ್ಲ.
1: ಇಲ್ಲ, ಸ್ವಲ್ಪ ಮೊಬೈಲ್ ಅಲ್ಲ, ಯಾವ್ದೋ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಸರ್.
0: ಇನ್ನೊಂದ್ಸರಿ ಹೇಳ್ಬೇಡಿ, ನಿಮ್ಮ ಹೆಸರು?
1: ಶ್ರೀಧರ ಕೊಯಿಂಗಾಜೆ ಸರ್.
0: ಶ್ರೀಧರ್ ಅವರು. ಸರಿ,
1: ಸರ್
0: ಯಾವ ಚಿತ್ರದ ಗೀತೆ ಬೇಕು ಶ್ರೀಧರ್ ಅವರಿಗೆ?
1: ನನಗಿವತ್ತು ಕಸ್ತು ಇದು ನಾನು ಆಡೋಣ, ನಾನು ನೀನು ಪಿ ಬಿ ಶ್ರೀನಿವಾಸ ಆಡಿ ಸರ್, ಕಸ್ತೂರಿ ನಿವಾಸದಲ್ಲಿ.
0: ಕಸ್ತೂರಿ ನಿವಾಸ ಚಿತ್ರದ ಗೀತೆ.
1: ಹೌದು ಸರ್.
0: ಆಯ್ತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ.
1: ಕೇಳಿ ಸರ್.
0: ಈ ತಿಂಗಳಲ್ಲಿ ಆಚರಿಸುವಂತ ಕೆಲವು ಆಚರಣೆಗಳ ಬಗ್ಗೆ ಒಂದು ಪ್ರಶ್ನೆ ಇದೆ. ವಿಶ್ವ ಜನಸಂಖ್ಯಾ ದಿನವನ್ನ ಯಾವಾಗ ಆಚರಿಸ್ತಾರೆ ಅಂತ ಹೇಳಬೇಕು. ಈ ತಿಂಗಳಲ್ಲೇ ಬರುತ್ತೆ.
1: ಈ ತಿಂಗಳಲ್ಲಿ ಬರ್ತದೆ ಸರ್. ಜುಲೈ 10 ಇರಬಹುದು ಸರ್.
0: ಸ್ವಲ್ಪ ಒಂದು ದಿನ ಮುಂಚೆ, ಜುಲೈ 11.
1: 9
0: ಜುಲೈ 11
1: 11
0: ಮುಂದಕ್ಕೆ.
1: ಸರಿ ಸರ್, ಸರಿ ಸರ್.
0: ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ.
1: ಓಕೆ ಸರ್, ಥ್ಯಾಂಕ್ ಯು ಸರ್, ಮಾಹಿತಿಗಾಗಿ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಮಕ್ಕಂದೂರಿನಿಂದ ಸರಸ್ವತಿ ಅವರು. ಯಾವ ಚಿತ್ರ ತೆಗಿತಬೇಕು ಸರಸ್ವತಿ ಅವರಿಗೆ?
1: ಜನಮದ ಜೋಡಿಯಿಂದ ದೇಹವೆಂದರೆ ಓಮನ್ ಅಂತ.
0: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಗೀತೆ.
1: ಹೌದು ಸರ್.
0: ಸರಿ, ಪ್ರಸಾರ ಮಾಡ್ತೀವಿ. ನಿಮಗೊಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ. ತುಂಬಾ ಸುಲಭ ಇದೆ. ಕರ್ನಾಟಕವನ್ನ ಆಳಿದ ಮೊದಲ ಕನ್ನಡಿಗ ರಾಜವಂಶ ಯಾವುದು ಅಂತ ಹೇಳಬೇಕು. ಹೋಗ್ಲಿ, ನಿಮ್ಗೆ ಯಾವ್ದೆಲ್ಲ ಗೊತ್ತಿದೆ ಹೇಳಿ. ಪಕ್ಕದಲ್ಲಿ ಯಾರೋ ಹೇಳ್ಕೊಡ್ತಾ ಇದ್ದಾರೆ. ಅವ್ರನ್ನ ಕೇಳಿ, ಯಾವ್ದಾದ್ರು ಒಂದೆರಡು ಹೇಳಿ ಕೇಳಿ. ಸರಿ ಇದೆಯಾ ನೋಡುವ.
1: ಅವರು ಚಾಳುಕ್ಯರು ಅಂತ ಹೇಳ್ತಿದ್ದಾರೆ.
0: ಆಮೇಲೆ
1: ಅವರು ಚಾಳುಕ್ಯರು.
0: ಇನ್ನೊಂದು ಪ್ರಯತ್ನ. ಸರಿ, ಉತ್ತರವನ್ನ ನಾನೇ ಹೇಳ್ತೇನೆ. ಕದಂಬರು.
1: ಗೊತ್ತಿತ್ತು ಸರ್, ನೆನಪಿಗೆ ಬರಲಿ.
0: ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಥ್ಯಾಂಕ್ ಯು ಸರ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಚೀರಂಬಣೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗಮ್ಮ.
0: ವಾಣಿಯವರಿಗೆ ಇವತ್ತು ಮಧ್ಯದಲ್ಲೇ ಕರೆ ಸಿಕ್ಬಿಟ್ಟಿದೆ ಅಲ್ವಾ? ಇಲ್ಲಾಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಸಿಕ್ತಿತ್ತು, ಮಾತನಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಲ್ವಾ?
1: ಇವತ್ತು ಮಧ್ಯದಲ್ಲಿ ಸಿಕ್ಕಿತು, ಟ್ರೈ ಮಾಡಿದ್ದೆ ಸಿಕ್ಕಿತ್ತು.
0: ಸರಿ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ನನಗೆ ಕರ್ಪೂರದ ಗೊಂಬೆಯಿಂದ ತಬ್ಬಲಿಗೆ ನೀ ತಬ್ಬಲಿಯ ಕೊಡುವುದೆನ್ನ ಗೆಲುವೆ ಆ ಗೀತೆ ಬೇಕು.
0: ಆಯ್ತು, ಪ್ರಸಾರ ಮಾಡ್ತೀವಿ. ನಿಮ್ಮ ಊರಿನಲ್ಲಿ ಮಳೆ ವಾತಾವರಣ ಹೇಗಿದೆ? ಜಾಸ್ತಿ ಇದೆಯಾ
1: ಮಳೆ? ಇವತ್ತು ಸಂತೋಷದ ವಿಷಯ, ಬೆಳಿಗ್ಗೆ 6:30 ಶುರುವಾಗಿದೆ, ಈಗಲೂ ಬಿಟ್ಟಿಲ್ಲ, ಮಳೆ ಹೊಡಿತಾನೆ ಇದೆ, ಗಾಳಿ ಇದೆ ಜೋರಾಗಿ, ಮಳೆ ಇದೆ, ಸರಿಯಾದ ಮಳೆ ಹೊಡಿತಿದೆ, ಒಂದೊಂದ್ಸಲ ಚಳಿ ಇದೆ.
0: ವಿದ್ಯುತ್ ವ್ಯವಸ್ಥೆ ಎಲ್ಲ ಸರಿ ಇದೆಯಾ? ವಿದ್ಯುತ್ ವ್ಯವಸ್ಥೆ ಎಲ್ಲ ಸರಿ ಇದೆಯಾ?
1: ಕರೆಂಟ್ ಆಗಾಗ ಹೋಗುತ್ತೆ, ಆಗಾಗ ಬರುತ್ತೆ, ಕರೆಂಟ್ ಇಲ್ಲ. ಗಾಳಿ ತೋಟದೊಳಗೆ ಲೈನ್ ಹೋಗಿತ್ತು, ಅದು ಗಾಳಿ ಬಂದ್ರೆ ಮರಗಳೆಲ್ಲ ಬೀಳುತ್ತಲ್ಲ.
0: ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅಲ್ವಾ? ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ ನಿಮಗೆ. ಇದು ಸ್ವಲ್ಪ ಈ ಜುಲೈ ತಿಂಗಳಲ್ಲಿ ಆಚರಣೆ ಮಾಡುವಂತ ಕೆಲವು ದಿನಗಳು, ಅವುಗಳ ಬಗ್ಗೆ. ಕಾರ್ಗಿಲ್ ವಿಜಯ ದಿವಸವನ್ನ ಯಾವಾಗ ಆಚರಿಸ್ತಾರೆ ಅಂತ ಹೇಳಬೇಕು?
1: 21 ಜುಲೈ
0: ಅಲ್ಲ, ಇನ್ನೊಂದು ಪ್ರಯತ್ನ ಮಾಡಿ.
1: 27.
0: ಸರಿ, ಉತ್ತರವನ್ನು ನಾನೇ ಹೇಳ್ತೇನೆ, ಜುಲೈ 26.
1: ಒಂದು ದಿವಸ ವ್ಯತ್ಯಾಸ ಆಗಿಬಿಟ್ಟಿದ್ದು.
0: ಹೌದು. ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ
1: ಧನ್ಯವಾದ.
0: ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಧನ್ಯವಾದಗಳು. ಬಾಯ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ದಿನೇಶ್ ಅವರು, ಹಾಲೇರಿ ಸೋಮಾರ್ಪೇಟೆ. ಸರಿ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ಸರ್, ನನಗೆ ಹಳೆ ಚಿತ್ರ ಕನ್ಯಾರಸ ಅಂತ ಹೇಳಿ, ಅದರಲ್ಲಿ ಮೈಸೂರು ದಸರಾ ಬೊಂಬೆ ನೀನೇನಂಬೆ ಪ್ರಸಾರ ಮಾಡಿದ್ದಾರೆ.
0: ಆಯ್ತು, ಪ್ರಸಾರ ಮಾಡಿ.
1: ಹಾಡಿದವರು ರಾಘವನ್ ಮತ್ತೆ ಲಲೀಶ್ವರಿ, ಅಭಿನಯಿಸಿದ ರತ್ನಾಕರ್ ಮತ್ತೆ ಡ್ರಮ್ ಜಯ.
0: ಆಯ್ತು, ಪ್ರಸಾರ ಮಾಡ್ತೀವಿ ಗೀತೆಯನ್ನ. ಒಂದು ಸುಲಭದ ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ, ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಯಾವಾಗ ಆಚರಿಸ್ತಾರೆ ಅಂತ ಹೇಳ್ಬೇಕು?
1: ಅದು ಏಪ್ರಿಲ್ 14 ಅಂತ
0: ಅಲ್ಲ, ಈ ತಿಂಗಳಲ್ಲೇ ಬರುತ್ತೆ, ಜುಲೈ ತಿಂಗಳಲ್ಲೇ.
1: ಜುಲೈ 23 ಇರ್ಬೋದಾ?
0: ಜುಲೈ 29.
1: ಗೊತ್ತಿರಲಿಲ್ಲ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಥ್ಯಾಂಕ್ ಯು.

0: 你咋咋地搞咋地搞咋地搞你咋好的好的金那里就地打打跟着你
1: ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ

FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುವರೆ, ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ, ಇದರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ, ಪ್ರಾಯೋಜಕರು SJRMS ಟ್ರಾವೆಲ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ನಮ್ಮ ನಿಲಯದಿಂದ ಭಾವಗೀತೆಗಳು. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಜನಪದ ವೈವಿಧ್ಯ, ಸಾಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರವಾಗಲಿದೆ. 10:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಇದರಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. 10:30 ಗೀತಚಂದ್ರಿಕಾ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಡಾ ವರದರಾಜ ಚಂದ್ರಗಿರಿ. 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಸಹಯೋಗ ನ್ಯಾಯ ಸಂಸ್ಥೆ. 7:15 ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35 ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:30 ಚಿತ್ರಚಿತ್ತಾರ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗಾನ ಭಜನ, ಹಿಂದಿ ಚಿತ್ರಗೀತೆಗಳು. 11:00 ನನ್ನದೇ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ

0: ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನ ಕೇಳುವಿರಿ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತು ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 1:00ಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20ಕ್ಕೆ ದೇಶಭಕ್ತಿ ಗೀತೆಗಳು. 1:30ಕ್ಕೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00ಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00ಗೆ ಭಾವಗೀತೆಗಳು. ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00ಗೆ ನಮ್ಮ ನೆಲದಿಂದ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಅತಿಸಾರ ತಡೆಗಟ್ಟುವ ಆಂದೋಲನ ಕುರಿತು ಮಡಿಕೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಹಾಗೂ ಸಂತಾನೋತ್ಪತ್ತಿ ಮಕ್ಕಳ ಆರೋಗ್ಯ ವಿಭಾಗದ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ರೈತಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ದಾಲ್ಚಿನ್ನಿ ಕೃಷಿ ಕುರಿತು ಡಾಕ್ಟರ್ ಬಿಆರ್ ಶರಣ್ಯ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 7:20ಕ್ಕೆ ಸುದ್ದಿಜಂಪೆ ಪ್ರಾಯೋಜಕರು SGRMS ಟ್ರಾವೆಲ್ ಕುಶಾಲನಗರ. 7:29ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಅರೆಭಾಷೆ ಐಸಿರಿಯಲ್ಲಿ ಹಿಂದಿನ ಕಾಲದಲ್ಲಿ ಚಾಂಪಾ ಚಾಮಿಯವ್ವ ಮತ್ತೆ ಅವರ ಬದುಕು ಈ ಕುರಿತು ಕಾಳೆಯಂಡ ತಂಗಮ್ಮ ತಂಗಚ್ಚಿ ಅವರಿಂದ ಅವರು ಮಾತನಾಡುತ್ತಾರೆ. ನಂತರ ಸೋಬಾನೆ ಪದವನ್ನ ಕೇಳುವಿರಿ. 8:00ಗೆ ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15ಕ್ಕೆ ಬೆಂಗಳೂರು ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಮನಿ ಟಾಕ್. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ನಿಶಾಂತ್ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. 10:30ಕ್ಕೆ ಗೀತ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: 7:00ಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:20.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ ಮಾಡಕ್ಕಾಗತ್ತಾ?
2: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್

0: Time is very important. Act without delay. So be fast rule.
1: This information is brought to you by Manipal Hospital, Mysuru. Lives on. For any health emergency, call 0821-255-000. Save the number. Save the life.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ
3: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನು ರೋಲ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
14: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
15: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
16: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್, 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
17: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
18: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
19: ಇಲ್ಲ, ಏನಿದೆ ಅಂತದ್ದು?
18: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
19: ಹೌದಾ? ಇಲ್ಲಿ ಪೇಪರ್ ಕೂಡ.
20: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
18: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
19: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
18: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
19: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
18: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
19: 80% ಸಾಲ ಸೌಲಭ್ಯನೂ ಸಿಗುತ್ತೆ.
18: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
19: 9900092
18: ಆರ್ 9606084066.
21: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
18: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
19: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
18: ಹಾಗಾದ್ರೆ ಇವತ್ತೇ ಹೋಗೋಣ.
21: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
22: ಸಿನಿಮಾ ಪ್ರಿಯರೇ ಗಮನಿಸಿ, ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಚಾಲನೆಗೊಂಡಿರುವ TRC ಮಲ್ಟಿಪ್ಲೆಕ್ಸ್ ಥಿಯೇಟರ್ ನಲ್ಲಿ ನಿಮಗೋಸ್ಕರ ಪ್ರದರ್ಶನಗೊಳ್ಳುತ್ತಿದೆ ಹಲವು ಭಾಷಾ ಚಲನಚಿತ್ರಗಳು. 3 ಸ್ಕ್ರೀನ್ ನಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ನಿಮ್ಮ ಆಯ್ಕೆಯ ಚಲನಚಿತ್ರವನ್ನು ನಿಮ್ಮ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ವೀಕ್ಷಿಸಲು ಬನ್ನಿ. ಸಿನಿಮಾಗಳ ವಿವರ ಹಾಗೂ ಸೀಟ್ ಬುಕ್ಕಿಂಗ್ ಆಗಿ ಬುಕ್ ಮೈ ಶೋ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ಕೌಂಟರ್ ನಲ್ಲೂ ವಿವರ ಪಡೆಯಿರಿ. TRC ಮಲ್ಟಿಪ್ಲೆಕ್ಸ್ ಥಿಯೇಟರ್, ಫಸ್ಟ್ ಫ್ಲೋರ್, ರಿಲಯನ್ಸ್.

0: ಬಜಾರ್ ಮೇಲೆ, ಬಿಎಂ ರೋಡ್, ಬೈಚನಹಳ್ಳಿ, ಕುಶಾಲನಗರ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs ₹5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ ₹117 ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
10: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ಜೊತೆಗೆ ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ. ಕರೆ ಮಾಡಿ 9611551.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
8: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
5: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
11: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
12: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ PG ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338599112.
13: ಮಡಿಕೇರಿಯ GP ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಆಫರ್. ವಾಷಿಂಗ್ ಮಿಷಿನ್ ಗಳು ₹11,500 ಹಾಗೂ 24-inch ಸ್ಮಾರ್ಟ್ ಟಿವಿ ₹8,500 ನಿಂದ ಆರಂಭ. ನಮ್ಮಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ ಗಳಾದ IFB, LG, ವೋಲ್ಟಾಸ್, ಬಾಷ್ ಹಾಗೂ ಇಂಟೆಕ್ಸ್ ನ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಮತ್ತು MI ಮೊಬೈಲ್ ಆಕ್ಸೆಸರೀಸ್ ಮತ್ತು ಸ್ಮಾರ್ಟ್ ಟಿವಿಗಳು ಲಭ್ಯ. ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಹೋಮ್ ಅಪ್ಲಯನ್ಸಸ್ ಲಭ್ಯವಿದೆ. ಈ ಎಲ್ಲಾ ಪ್ರಾಡಕ್ಟ್ ಗಳು ಆಫರ್ ಪ್ರೈಸ್ ನಲ್ಲಿ. ಕೂಡಲೇ ಸಂಪರ್ಕಿಸಿ GP ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಪೋಸಿಟ್ BSNL ಆಫೀಸ್, ಕೋಯನೂರ್ ರೋಡ್, ಮಡಿಕೇರಿ.
14: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ ₹25,990. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
15: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
13: ಸುಳ್ಯದ KVG ITI ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
16: ನಂಬರ್ 418 ಮಡಿಕೇರಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಮತ್ತು ಪರಿವರ್ತನಾ ಸಂಘ ನಿಯಮಿತ ಮೂರ್ನಾಡು. ಇದರ ಸಹಕಾರ ಭವನ ಸಭಾಂಗಣ ಸಭೆ ಸಮಾರಂಭಗಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ

0: ಆಡಳಿತ ಮಂಡಳಿ ಕೋರಿದೆ.
1: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲರಿ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
4: ಇನ್ನು ಮುಂದೆ ಕೆಲವು ಜನಪದ ಗೀತೆಗಳು. ಮೊದಲಿಗೆ ಕೇಳಿ ಬೆಂಗಳೂರು ಲತಾ ಅವರ ದನಿಯಲ್ಲಿರುವ ಗೀತೆ.

ಇದುವರೆಗೆ ಜನಪದ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಗದಗ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಶ್ರೀ ಶಿವಾನಂದ ಮಠದ ಅಭಿನವ ಶಿವಾನಂದ ಶ್ರೀಗಳವರಿಗೆ, ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜನವರಿಗೆ ಹಾಗೂ ಅಂತಾರಾಷ್ಟ್ರೀಯ ಕುಸ್ತಿಪಟು ಪ್ರೇಮಾ ಹುಚ್ಚಣ್ಣವರ್ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್

0: ಎಫ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 9,02,947 ಮತದಾರರಿದ್ದಾರೆ. 967 ಮತಗಟ್ಟೆಗಳಿವೆ. ಆ ಪೈಕಿ ಶೇ.96.38% ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದ್ದು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಈ ತಿಂಗಳ 29ರವರೆಗೆ ಜಿಲ್ಲೆಯಾದ್ಯಂತ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತದಾರರಿಗೆ ನೀಡಲಿದ್ದಾರೆ. ಎನ್ಯುಮರೇಷನ್ ಅರ್ಜಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸಂಬಂಧಿಸಿದ ಬಿಎಲ್ಒಗಳಿಗೆ ನಿಗದಿತ ಸಮಯದೊಳಗೆ ನೀಡುವಂತೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇದುವರೆಗೆ 52,594 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆ ಈ ತಿಂಗಳ 1ನೇ ತಾರೀಖಿನಿಂದ ಜಿಲ್ಲೆಯಾದ್ಯಂತ ಜಾರಿಗೊಂಡಿದೆ. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಮಾತನಾಡಿ, ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ವಿಬಿ ಜಿರಾಮ್ಜಿ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಕಳೆದ ಜೂನ್ 28ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಿತು. ಗ್ರಾಮೀಣ ಭಾಗದ 45,845 ಮಕ್ಕಳು ಹಾಗೂ ನಗರ ಪ್ರದೇಶದ 65,880 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಅಂಗವಾಗಿ ವಾಕಥಾನ್ 2026ಕ್ಕೆ ನಗರದ ಗಾಂಧಿ ವೃತ್ತದಲ್ಲಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು. ಮಾದಕ ವಸ್ತುವಿಗೆ ಇಲ್ಲ ಎನ್ನಿ ಎಂದು ಪಣ ತೊಡುವಂತೆ ಅವರು ಯುವಜನರಿಗೆ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಗ್ರಾಮೀಣ ಕೂಲಿಕಾರರ ದಿನಗೂಲಿಯನ್ನು 370 ರೂಪಾಯಿಗಳಿಂದ 382 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಪರಿಷ್ಕೃತ ದರ ಜುಲೈ 1ರಿಂದ ಜಾರಿಗೆ ಬಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ತಿಳಿಸಿದ್ದಾರೆ. ನಶಾಮುಕ್ತ ಭಾರತ ಹಾಗೂ ನಶಾಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ದ್ರವ್ಯ ವ್ಯಸನ ಜಾಗೃತಿ ಹಾಗೂ ವಿರೋಧಿ ದಿನಾಚರಣೆ ಜಿಲ್ಲೆಯಾದ್ಯಂತ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾದಕ ದ್ರವ್ಯಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನಕ್ಕೆ ನಗರದ ಭವಾನಿ ಮಂದಿರದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಚಾಲನೆ ನೀಡಿದರು. ಕಳೆದ ಜೂನ್ 28ರಂದು ಜಿಲ್ಲೆಯ 665 ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗಿದೆ. 29ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡಿದರು. ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಪರಿಶೀಲಿಸಿದರು. 7 ಕೋಟಿ ರೂಪಾಯಿ ವೆಚ್ಚದ ಯಾದಗಿರಿ ಸೈದಾಪುರ ಜಿಲ್ಲಾ ಮುಖ್ಯರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ನಿಡ್ಲೆ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ.
2: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
3: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ

0: ಸ್ಟಾರ್ಟ್ ಮಾಡಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಸಿನಿಮಾ ಪ್ರಿಯರೇ ಗಮನಿಸಿ, ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಚಾಲನೆಗೊಂಡಿರುವ TRC ಮಲ್ಟಿಪ್ಲೆಕ್ಸ್ ಥಿಯೇಟರ್ ನಲ್ಲಿ ನಿಮಗೋಸ್ಕರ ಪ್ರದರ್ಶನಗೊಳ್ಳುತ್ತಿದೆ ಹಲವು ಭಾಷಾ ಚಲನಚಿತ್ರಗಳು. 3 ಸ್ಕ್ರೀನ್ ನಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಶೋ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ಕೌಂಟರ್ ನಲ್ಲೂ ವಿವರ ಪಡೆಯಿರಿ. TRC ಮಲ್ಟಿಪ್ಲೆಕ್ಸ್ ಥಿಯೇಟರ್, ಫಸ್ಟ್ ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಮೇಲೆ, BM ರೋಡ್, ಬೈಚನಹಳ್ಳಿ, ಕುಶಾಲನಗರ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು.
4: ಎಲ್ಲಿಂದ ಡಿಸೈನ್ ಸಿಗುತ್ತೆ? ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: Smitty.
1: ಏನಾಯ್ತು?
0: ಫೀಸ್ ನ ಟೆನ್ಷನ್.
1: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
0: ಹಾಗಾಗಿ
2: ಲೆಸ್ ಪ್ರೀಮಿಯಂ, ಮೋರ್ ಬೋನಸ್, ಮೋಸ್ಟ್ ಸೂಟಬಲ್ ಫಾರ್ ಯುವರ್ ಲವ್ಡ್ ಒನ್ಸ್. ಆರ್ಪಿಎಲ್ ಲೈಫ್. Nothing better than this.
3: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ. ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ. ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿ.

0: ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂತಹ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಎಲ್ಲ ಶಾಸಕರು ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲೇ ಅಂದ್ರೆ 3 ದಿವಸದಲ್ಲಿ ಕಾರ್ಯಕರ್ತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ. ಎಂಟೈರ್ ರಾಜ್ಯದಲ್ಲಿ ಇವತ್ತ ಮಳೆ ಅವಶ್ಯಕತೆ ಇದೆ. ಅದನ್ನ ಮೋಡ ಬಿತ್ತನೆ ಸರ್ಕಾರ ಪ್ರಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವರ ಗಮನಕ್ಕೆ.
0: ಶಾಸಕ ಎಚ್ ಕೆ ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬೀದರ್ ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ಧತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ಧಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪ ಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ ಎಚ್ಎಂಟಿ ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.

ಬೆಂಗಳೂರಿನ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಜುಲೈ 2ರಂದು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿ ಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು ನದಿ ಮಹಾರಾಷ್ಟ ಕೊಲ್ಲಾಪುರ, ಸಾಂಗ್ಲಿ, ಸತಾರಾ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದುಧಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ

0: ಮಹಾರಾಷ್ಟ್ರ ಕೊಲ್ಲಾಪುರ, ಸಾಂಗ್ಲಿ, ಸತಾರಾ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದುಧಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ, ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91,00,000 ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27,00,000 ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ ಸಚಿವ. ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಾನಿಲ್ಲಿದ್ದೀನಿ.
2: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
1: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
1: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬಾಯ್ ಬಾಯ್.
3: RBI ಹೇಳುತ್ತೆ
1: ಪ್ರಾರಂಭಿಸಿ ಸರಿಯಾಗಿ.
4: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿರಂಗ.

0: ಪತ್ರಿಕಾ ಕಚೇರಿಯ ಉಪಪ್ರಬಂಧಕರಾದ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಉಪ ಪ್ರಬಂಧಕರಾಗಿರುವಂತಹ ಶ್ರೀ ಬಿಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
2: ಸರ್ ನಮಸ್ತೆ. ಸರ್
1: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರವೀಣ್ ಕುಮಾರ್ ಅವರೇ, ಮೊದಲೆಲ್ಲ ರಾಷ್ಟ್ರೀಯ ಈ ಕೃಷಿ ಭೀಮಾ ಯೋಜನೆ ಅಂತ ಇತ್ತು, ಅದಕ್ಕೆ ಹೋಲಿಸಿದ್ರೆ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
2: ಈಗ ನಮ್ಮ ದೇಶದಲ್ಲಿ ಏನು ಈಗ ಬೆಳೆ ವಿಮೆ ಅಂತ ಇದೆ, ಅದು 1994-95 ಅನುಷ್ಠಾನ ಮಾಡ್ತಾ ಇದ್ರೆ, ಆ ದಿನಗಳಲ್ಲಿ ಫಸಲ್ ಭೀಮಾ ಯೋಜನೆ ಏನಿದೆ ಅದು ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಅಂತ ಮಾಡ್ತಾ ಇದ್ರು. ಅದಕ್ಕೂ ಮತ್ತೆ ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಮುಖ್ಯವಾದ ಒಂದು 4 ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗ್ಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ಸೊ ಮುಂಚೆ ಏನು ಬೆಳೆ ವಿಮೆ ಯೋಜನೆ ಇತ್ತು, ಅದು ಇಳುವರಿ ಆಧಾರಿತ ಬೆಳೆ ವಿಮೆ ಯೋಜನೆ. ಅದ್ರಲ್ಲಿ ಏನಾಗ್ತಿತ್ತು ಅಂದ್ರೆ, ರೈತರು ಬೆಳೆದಂತ ಬೆಳೆ ಕಟಾವಾಗಿ ನಂತರ ಏನ್ ಇಳುವರಿ ವ್ಯತ್ಯಾಸ ಬರ್ತಿತ್ತು ಅದ್ರ ಮೇಲೆ ರೈತರಿಗೆ ಒಂದು ಪರಿಹಾರ ನೀಡುವಂತ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ರು. ಸೊ ಇದ್ರಲ್ಲಿ ಏನಾಗ್ತಿತ್ತು, ರೈತರಿಗೆ ಮಧ್ಯದಲ್ಲಿ ಏನಾದ್ರು ತೊಂದರೆ ಆದ್ರೆ, ಈಗ ಬೆಳೆ ಬಿತ್ತನೆ ಮಾಡಿದಾಗ ಮಧ್ಯದಲ್ಲಿ ಬೆಳೆಯುವಂತ ಹಂತದಲ್ಲಿ ಈ ತರ ಸಂದರ್ಭದಲ್ಲಿ ತೊಂದರೆ ಆದ್ರೆ ರೈತರಿಗೆ ಇಮಿಡಿಯೇಟ್ ಆ ಸಂದರ್ಭಕ್ಕೆ ಇಮಿಡಿಯೇಟ್ ಏನು ಪರಿಹಾರ ಬರ್ತಿರ್ಲಿಲ್ಲ. ಕೊನೆಗೆ ಅವ್ರಿಗೆ ಏನ್ ಇಳುವರಿ ವ್ಯತ್ಯಾಸ ಬರ್ತಿದ್ರು ಅದರಿಂದ ಮಾತ್ರ ಅವ್ರಿಗೆ ಪರಿಹಾರ ಇಲ್ಲ ವಿಮೆ ನಷ್ಟ ಬರ್ತಾ ಇತ್ತು. ಅದನ್ನೆಲ್ಲ ನೋಡಿದಂತ ಸರ್ಕಾರ ಏನ್ ಮಾಡ್ತು, 2016 ಇಲ್ಲ ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೂ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಕೇಂದ್ರ ಸರ್ಕಾರದವರು ಯೋಚನೆ ಮಾಡಿ ಏನ್ ಬೆಳೆ ವಿಮೆ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು 4 ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ 4 ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ಡ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ, ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ, ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, 100% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ, ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಾಮಿಟಿ ಅಂತ. ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮಧ್ಯಂತರ ಬೆಳೆ ಬೆಳೆಯುವಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಆಕಸ್ಮಿಕವಾಗಿ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು, ಡ್ರೈ ಆಗ್ಬಿಡ್ಬೋದು, ಇಂತ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂತ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ, ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ

ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಾದೇಶಿಕ

0: ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವ್ ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರುವಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವ್ ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವ್ ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್.
1: ವೈಯಕ್ತಿಕವಾಗಿ ರೈತರ ಒಂದು ಬೆಳೆ ನಷ್ಟ ಉಂಟಾದ್ರೆ, ಅಂದ್ರೆ ಈ ಪ್ರವಾಹ ಅಂತೀವಿ ಮತ್ತೆ ಆಲಿಕಲ್ ಮಳೆ ಅಂತೀವಿ ಅಥವಾ ಮೇಘಸ್ಫೋಟ ಅಂತ ತಾವ್ ಹೇಳಿರಲ್ಲ ಕ್ಲೌಡ್ ಬರ್ಸ್ಟ್ ಅಂತ, ಅಂತ ಸಂದರ್ಭದಲ್ಲಿ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ. ಮತ್ತೆ ಕೊಯ್ಲಿನ ನಂತರನೂ ಕೂಡ ಒಂದು 14 ದಿನದವರೆಗೆ ಮಳೆಗಿಳೆ ಬಂದು ಬೆಳೆಗೆ ನಷ್ಟ ಆದ್ರೆ ಅದಕ್ಕೂ ಕೂಡ ಪರಿಹಾರ ಸಿಗೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ.
0: ಹೌದು ಸರ್.
1: ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಇದಕ್ಕೆ ಹೆಸರನ್ನ ಇಡಲಾಗಿದೆ, ಇದು ಯಾಕಾಗಿ ಅಂತೀರಿ
0: ಸರ್? ಮುಖ್ಯವಾಗಿ ಏನಂತಂದ್ರೆ ಕೇಂದ್ರ ಸರ್ಕಾರ ಯೋಜನೆ ಆಗಿರೋದ್ರಿಂದ ಎಲ್ಲಾ ರಾಜ್ಯಗಳಲ್ಲೂ ಇದನ್ನು ಅನುಷ್ಠಾನ ಮಾಡ್ತಾ ಇದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ, ನಮ್ಮ ರಾಜ್ಯ ಮೊದಲನೇ ಬಾರಿಗೆ ನಮ್ಮ ಒಂದು ಸಂರಕ್ಷಣೆ ಪೋರ್ಟಲ್ ಅಂತ ತಗೊಂಬಂದ್ರು. ಆ ಪೋರ್ಟಲ್ ಏನಂತಂದ್ರೆ ಸಂರಕ್ಷಣೆ ತಂತ್ರಜ್ಞಾನ ಏನಿದೆ ಅದ್ರಲ್ಲಿ ಏನಂತಂದ್ರೆ ರೈತರದು ಆಧಾರು ಮತ್ತೆ ನಮ್ಮಲ್ಲಿ ಭೂಮಿ ಏನು ಡಿಜಿಟಲೈಸೇಷನ್ ಆಗಿದೆ.
1: ಹೌದು,
0: ಭೂಮಿ ಅಂದ್ರೆ ಭೂಮಿ ಅಂತ ಒಂದು ಸಾಫ್ಟ್ವೇರ್ ಇದೆ ಲ್ಯಾಂಡ್ ರೆಕಾರ್ಡ್ಸ್, ಅದು ಮತ್ತೆ ಆಧಾರ್ ಕಾರ್ಡ್ ಮತ್ತೆ ಹವಾಮಾನ KSMC ಅವ್ರದ್ದು ಮತ್ತೆ ಸ್ಟಾಟಿಸ್ಟಿಕಲ್ DES ಅವರು ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್, ಇಷ್ಟು ನಾಲ್ಕುನು ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ ಅಂದ್ರೆ ರೈತರಿಗೆ ರಿಯಲ್ ಟೈಮ್ ಡೇಟಾ, ರೈತರು ಎನಿ ಟೈಮ್ ಏನ್ ಅವ್ರದ್ದು ಅರ್ಜಿ ಸಲ್ಲಿಸಿದ ನಂತರ ಏನಾಗ್ತಾ ಇದೆ, ಯಾವ ಹಂತದಲ್ಲಿ ಏನ್ ನಡೀತಾ ಇದೆ, ಮತ್ತೆ ರೈತರಿಗೆ ತುಂಬಾ ಇದರಲ್ಲಿ ಅನುಕೂಲ ಆಗ್ಬೇಕು ಅಂತ ಈ ವ್ಯವಸ್ಥೆ ಮಾಡಿದ್ಮೇಲೆ ಇದು ರೈತರಿಗೆ ಒಂದು ಸುರಕ್ಷೆ ಇರಬೇಕು ಈ ಯೋಜನೆಯಿಂದ ಅಂತ ಹೇಳಿ ಏನ್ ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರದವರು ಏನ್ ಪ್ರಧಾನ ಮಂತ್ರಿ ಫಸಲ್ ವಿಮೆ ರೈತರಿಗೆ ಅನುಕೂಲ ಆಗ್ಬೇಕು ಮತ್ತೆ ಸುರಕ್ಷತೆ ಇರಬೇಕು ರೈತರ ಬೆಳೆದಂತ ಬೆಳೆಗೆ ಅಂತ ನಿರ್ಧಾರ ಮಾಡಿ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಅಂತ ಹೊಸದಾಗಿ ನಾಮಕರಣ ಮಾಡಿದ್ದಾರೆ ಸರ್.
1: ಅಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಕೂಡ ಪ್ರೀಮಿಯಂ ರಿಯಾಯಿತಿಯಲ್ಲಿ ಇರುತ್ತೆ ಅಂತ ಅಂದಂಗಾಯ್ತು.
0: ತುಂಬಾ ಇರುತ್ತೆ ಸರ್. ಈಗ ಇದು ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ಸೊ ಇದು ಆಕ್ಚುಲಿ ಏನಾಗುತ್ತೆ, ಏನು ವಿಮಾ ಕಂತು ಕಟ್ಟಬೇಕು ಅದು 10-20% ವರ್ಗೂ ಇರುತ್ತೆ. ಬಟ್ ರೈತರು ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ
0: ಸರ್? ಮುಖ್ಯವಾಗಿ ಇದರಲ್ಲಿ ನೋಡ್ಬೇಕಂತಂದ್ರೆ 2019 ಎಲ್ಲಾ ತರ ರೈತರು ಮತ್ತೆ ಈ ಬೆಳೆ ಸಾಲ ತಗೊಳ್ಳೋ ರೈತರಿಗೂ ಕಡ್ಡಾಯ ಮಾಡಿದ್ರು. ಸೊ ಎಲ್ಲಾ ರೀತಿ ರೈತರು ನಮ್ಮ ರಾಜ್ಯದಲ್ಲಿ ಬೆಳೆ ಸಾಲ ತಗೊಳ್ಳೋ ಅಂತವ್ರು ತಗೊಳ್ದೇ ಇರೋದು ಒಂದ್ ಅಂಶ ಏನು ಅಂತಂದ್ರೆ ಸರ್, ಏನು ನಮ್ದು ನಾನು ಆವಾಗಲೇ ಹೇಳಿದೆ ಸಂರಕ್ಷಣೆ ಪೋರ್ಟಲ್ ಅಂತ ಇದೆ, ಅದು ಎಲ್ಲ ಇಂಟಿಗ್ರೇಟ್ ಆಗಿರೋದ್ರಿಂದ ಈ ಸಲಿಂದ ರೈತರದು ಫ್ರೂಟ್ ಐಡಿ ಅಂತ ತೋಟಗಾರಿಕೆ ಇಲಾಖೆಯಿಂದ ಒಂದು ಫ್ರೂಟ್ ಐಡಿ ಅಂತ ಮಾಡಿದ್ದಾರೆ. ಎಲ್ಲಾ ರೈತರದು ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಆ ಫ್ರೂಟ್ ಐಡಿ ಇರೋಂಥದ್ದು ಕಂಪಲ್ಸರಿ. ಈ ಸಲ ಏನೇ ರೈತರು ಬೆಳೆ ವಿಮೆ ಮಾಡಿಸ್ಬೇಕು ಅಂತಂದ್ರೆ ಫ್ರೂಟ್ ಐಡಿ ಇಲ್ದರೆ ಸಂರಕ್ಷಣೆಯಲ್ಲಿ ಅದು ಎಂಟ್ರಿ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ರೈತರು ಯಾರ್ಯಾರು ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ಅಂದ್ರೆ ಅದು ರೈತರ ದಾಖಲಾತಿ ಐಡಿ ಅಂತ ಹೇಳ್ಬೋದು, ಫ್ರೂಟ್ಸ್ ಐಡಿ.
0: ಎಸ್ ಸರ್.
1: ಅಂದ್ರೆ ಅವರ ಒಂದು ಮಾಹಿತಿ ಎಲ್ಲ ಈಗ ನಮೂದಾಗಿರುತ್ತೆ.
0: ಎಸ್
1: ಆ ಒಂದು ಸಂರಕ್ಷಣೆ ಪೋರ್ಟಲ್ ಅಲ್ಲಿ.

0: ಹೌದು ಸರ್, ಹೌದು. ಫ್ರೂಟ್ ಐಡಿ ಎನ್ರೋಲ್ಮೆಂಟ್ ಆಗಿಲ್ಲ ಅಂತ ರೈತರು ಏನ್ ಮಾಡ್ಬೇಕು ಅಂತಂದ್ರೆ, ಹತ್ತಿರ ಇರೋ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಇಲ್ಲ ಕೃಷಿ ಇಲಾಖೆಗೆ ಹೋದ್ರೆ ಒಂದು ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಇಮಿಡಿಯೇಟ್ ಅವ್ರು ಅಂತ ರೈತರದು ಎನ್ರೋಲ್ ಮಾಡಿ ಫ್ರೂಟ್ ಐಡಿ ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಡ್ತಾರೆ. ಸೊ ಅದನ್ನ ತಗೊಂಡೋಗಿ ಮತ್ತೆ ಎನ್ರೋಲ್ಮೆಂಟ್ ಮಾಡ್ಬೋದು ಸರ್.
1: ಮೊದಲೆಲ್ಲ ಈ ಸಾಲ ಪಡೆಯುವಂತ ರೈತರಿಗೆ ಇದು ಕಡ್ಡಾಯವಾಗಿತ್ತು, ಆದ್ರೆ ಈಗ ಐಚ್ಛಿಕವಾಗಿ ಮಾಡಿದ್ದಾರೆ ಅದನ್ನ.
0: ಹೌದು ಸರ್, ಹೌದು.
1: ಅವರಿಗೆ ಇಷ್ಟ ಇದ್ರೆ ಭಾಗವಹಿಸಬಹುದು, ಇಲ್ಲಾಂದ್ರೆ ಬಿಡಬಹುದು.
0: ಅದಕ್ಕೂ ಒಂದು ಷರತ್ತಾಗಿದ್ದಾರೆ. ಈಗ ರೈತರು ಬೆಳೆ ಸಾಲ ತಗೊಂಡಂತ ರೈತರು ಅಕಸ್ಮಾತ್ ಈ ಸ್ಕೀಮ್ ನನಗೆ ಯೋಜನೆ ಮುಂದುವರಿಯೋದು ಬೇಡ ಅಂತಂದ್ರೆ, ಅವರು ಬ್ಯಾಂಕ್ಗೆ ಹೋಗಿ ಒಂದು 7 ದಿನ ಏನು ಬೆಳೆ ನೋಂದಣಿಗೆ ಕೊನೆ ದಿನಾಂಕ ಇದೆ ಅದ್ರೊಳಗಡೆ 7 ದಿನದೊಳಗೆ ಹೋಗಿ ಅವ್ರು ಒಂದು ಅರ್ಜಿ ಕೊಡ್ಬೇಕಾಗತ್ತೆ. ಇಲ್ಲ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಹೋಗಿ ಅರ್ಜಿ ಕೊಡ್ಬೋದು, ಇಲ್ಲ ನನ್ನ ಬೆಳೆ ವಿಮೆಯಲ್ಲಿ ನಾನು ಪಾಲ್ಗೊಳ್ಳಲ್ಲ ಅಂತ ಒಂದು ಆಪ್ಟ್ ಔಟ್ ಫಾರ್ಮ್ ಅಂತ ಒಂದು ಸರ್ಕಾರದವ್ರು ಮಾಡಿದ್ದಾರೆ. ಒಂದು ಅರ್ಜಿನ ಬ್ಯಾಂಕ್ ಅಲ್ಲಿ ಸಲ್ಲಿಸಿದಂತ ಸಂದರ್ಭದಲ್ಲಿ ಅವ್ರನ್ನ ಆಪ್ಟ್ ಔಟ್ ಮಾಡ್ತಾರೆ. ಆ ಅರ್ಜಿ ಕೊಟ್ಟಿಲ್ಲ ಅಂತಂದ್ರೆ ಯಾರ್ಯಾರು ಲೋನ್ ತಗೊಂಡಿರ್ತಾರೋ ಅವ್ರನ್ನ ಕವರ್ ಮಾಡ್ತಾನೆ ಇರ್ತಾರೆ ಸರ್.
1: ಇದನ್ನ ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ.
0: ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಕಸ್ಮಾತ್ ನಾನು ನೋಡಿ ಈ ವರ್ಷ ನಾನು ಹೋಗಿ ನಂಗೆ ಬೇಡ ಬೆಳೆ ಸಾಲ ತಗೊಂಡು ನಂಗೆ ವಿಮೆ ಬೇಡ ಅಂತ ಆಪ್ಟ್ ಔಟ್ ಫಾರ್ಮ್ ಕೊಟ್ಬಿಟ್ಟಿರ್ತೀನಿ, ಸೊ ಬ್ಯಾಂಕ್ ಅಲ್ಲಿ ಕವರ್ ಮಾಡಿರೋದಿಲ್ಲ, ಸೊ ನೆಕ್ಸ್ಟ್ ಇಯರ್ ಇಲ್ಲ ಇಲ್ಲ ನಾ ಈ ಸಲ ಏನ್ಕೋ ಹವಾಮಾನ ಸರಿ ಇಲ್ಲ ಇಲ್ಲ ನನ್ನ ಬೆಳೆ ಸರಿಯಾಗಿ ಬರಲ್ಲ ಅಂತ ಒಂದು ನನಗೆ ಗೊತ್ತಾದಂತ ಸಂದರ್ಭದಲ್ಲಿ ನಾನು ಮತ್ತೆ ಹೋಗಿ ಬ್ಯಾಂಕ್ ಅಲ್ಲಿ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಹೌದನ್ನ ಇಲ್ಲ ನನ್ಗೆ ಈ ಸಲ ಬೇಕು ನನಗೆ ಬೆಳೆ ವಿಮೆ ಅಂತ ಹೇಳಿ ಆಪ್ಟಿನ್ ಫಾರ್ಮ್ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಕವರ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಕೂಡ ಅದು ಆಪ್ಟಿನ್ ಕೂಡ ಫಾರ್ಮ್ ಏನಿದೆ ಅದು ಏನು ಬೆಳೆ ವಿಮೆ ಕಟ್ಟಲಿಕ್ಕೆ ಕೊನೆ ದಿನಾಂಕ ಇರುತ್ತೋ ಅದ್ರ 7 ದಿನಕ್ಕೆ ಮುಂಚೆ ಕೊಡ್ಬೇಕಾಗತ್ತೆ, ಅದಾದ್ಮೇಲೆ ಕೊಟ್ಟರೆ ಅದ್ರ ಮತ್ತೆ ಅವ್ರನ್ನ ಎನ್ರೋಲ್ ಮಾಡಕ್ ಆಗಲ್ಲ. ಈ ಆಪ್ಟ್ ಇನ್ ಫಾರ್ಮ್ ಬ್ಯಾಂಕ್ ಅಲ್ಲಿ ಯಾರು ಬೆಳೆ ಸಾಲ ತಗೊಂಡು ಆಪ್ಟ್ ಔಟ್ ಮಾಡಿರ್ತಾರೋ ಅವ್ರ ಆಪ್ಟ್ ಇನ್ ಕೊಡ್ಬೇಕು. ಆಪ್ಟ್ ಔಟ್ ತಗೊಳ್ದೇ ಇಲ್ಲಂತ ರೈತರನ್ನ ಅದು ಬ್ಯಾಂಕ್ ಅವರು ಕಡ್ಡಾಯವಾಗಿ ಕವರ್ ಮಾಡ್ತಾ ಇರ್ತಾರೆ.
1: ಅಂದ್ರೆ ಈ ಫ್ರೂಟ್ ಸೈಡ್ ಜೊತೆಗೆ ಇನ್ನೇನಾದ್ರೂ ದಾಖಲಾತಿ ಕೊಡ್ಬೇಕಾಗತ್ತ ಅವರು?
0: ಬ್ಯಾಂಕ್ ಅಲ್ಲಾದ್ರೆ ಯಾವ್ದು ದಾಖಲಾತಿ ಕೊಡೋ ಅಂತ ಅಗತ್ಯ ಇರಲ್ಲ ಸರ್. ಬಟ್ ಇಲ್ಲಿ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಫ್ರೂಟ್ ಐಡಿ, ಆಧಾರ್ ಕಾರ್ಡ್, ಮತ್ತೆ ಅವ್ರದ್ದು ಪಾಣಿ, ಮತ್ತೆ ಪಾಸ್ ಪುಸ್ತಕ, ಈ 4 ದಾಖಲಾತಿ ಕೊಡ್ಬೇಕಾಗತ್ತೆ.
1: ಇನ್ನು ಮುಖ್ಯವಾಗಿ ರೈತರು ಎಷ್ಟು ಪ್ರೀಮಿಯಂ ಅನ್ನ ತುಂಬಬೇಕಾಗುತ್ತೆ, ಮತ್ತೆ ಸರ್ಕಾರ ಇದಕ್ಕೆ ಎಷ್ಟು ಮಟ್ಟಿಗೆ ರಿಯಾಯಿತಿ ಕೊಡ್ತಾ ಇದೆ ಅಂತೀರಿ?
0: ಈಗ ರೈತರು ಕಟ್ಬೇಕಾದಂತದ್ದು ಮುಂಗಾರಿಗೆ 2% ಏನು ವಿಮಾ ಮೊತ್ತ ಅಂತ ಇರುತ್ತೆ. ಈಗ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಭತ್ತ ನೀರಾವರಿಗೆ 93,000 ರೂಪಾಯಿ ಹೆಕ್ಟರ್ಗಿದೆ. ಸೊ ಅದ್ರದ್ದು 2% ಮಾತ್ರ ರೈತರು ಕಟ್ಟಬೇಕಾಗತ್ತೆ. ಇನ್ನು ಮಿಕ್ಕಿತ್ತು ಏನು ವ್ಯತ್ಯಾಸ ಇರುತ್ತೋ ಅದು ಈಕ್ವಲ್ ಆಗಿ ಸ್ಟೇಟ್ ಅಂಡ್ ಸೆಂಟ್ರಲ್ ಸಬ್ಸಿಡಿ ಕೊಡ್ತಾರೆ,
1: ಹಂಚ್ಕೊಳ್ತವೆ.
0: ಹೌದು ಸರ್.
1: ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕೃಷಿ ಬೆಳೆಗಳಿಗೆ ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಅಧಿಸೂಚಿಸಲಾಗಿದೆ ಅಂತೀರಿ
0: ಸರ್? ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಮುಂಗಾರುಗೆ ಮುಸ್ಕಿನ ಜೋಳ ಮಳೆಯಾಶ್ರಿತ, ಭತ್ತ ನೀರಾವರಿ, ಭತ್ತ ಮಳೆ ಆಶ್ರಿತ, ಈ 3 ಬೆಳೆಗಳನ್ನು ಅಧಿಸೂಚನೆ ಮಾಡಿದ್ದಾರೆ ಸರ್.
1: ನಮ್ಮ ರೈತರು ಇದರಲ್ಲಿ ನೋಂದಾಯಿಸಿಕೊಳ್ಳೋದಕ್ಕೆ ಕೊನೆ ದಿನಾಂಕ ಯಾವ್ದು ಅಂತೀರಿ?
0: ಮುಸ್ಕಿನ ಜೋಳ ಮಳೆ ಆಶ್ರಿತ ಏನಿದೆ ಅದು July 31 ಕೊನೆ ದಿನಾಂಕ ಇರುತ್ತೆ ಸರ್. ಮತ್ತೆ ಭತ್ತ ನೀರಾವರಿ, ಭತ್ತ ಮಳೆ ಆಶ್ರಿತ ಏನಿದೆ ಅದು 16-8 ಅಂದ್ರೆ August 16 ಕೊನೆ ದಿನಾಂಕ ಇರುತ್ತೆ. ಸೊ ಇಲ್ಲಿ ರೈತರಲ್ಲಿ ಮನವಿ ಏನಂತಂದ್ರೆ, ನೀವು ನೋಂದಾಯಣಿ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಕೊನೆ ದಿನದವರೆಗೂ ಕಾಯ್ಬೇಡಿ. ಏನಕಂದ್ರೆ ಕೊನೆ ದಿನದಲ್ಲಿ ಸರ್ವರ್ ಇಡೀ ರಾಜ್ಯದಲ್ಲಿ ಬಿಸಿ ಇರೋದ್ರಿಂದ ಎನ್ರೋಲ್ಮೆಂಟ್ ಫೇಲ್ಯೂರ್ ಆಗಂತ ಸಂದರ್ಭಗಳು, ಇಲ್ಲ ಪ್ರೀಮಿಯಂ ತುಂಬಲಿಕ್ಕೆ ಸರ್ವರ್ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ನೀವು ಇದನ್ನ ಅದಕ್ಕೆ ಮುಂಚೆನೆ ಮಾಡಿಸಿದ್ರೆ ಉತ್ತಮವಾಗಿರುತ್ತೆ.
1: ಈ ಯೋಜನೆಯಿಂದ ನಮ್ಮ ರೈತರಿಗೆ ಯಾವ್ಯಾವ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅಂತೀರಿ?
0: ಈಗ ರೈತರು ಬಂದು ಇದರಲ್ಲಿ ಬೆಳೆ ವಿಮೆ ತಗೊಂಡು ಇದ್ ಮಾಡಿದಂತ ಸಂದರ್ಭದಲ್ಲಿ, ನಾನು ಮೊದಲೇ ಹೇಳ್ದಂಗೆ ಇವ್ರೇನಾರು ಬಿತ್ತನೆ ಮಾಡಕ್ಕಾಗಿಲ್ಲ ಅಂತ ಸಂದರ್ಭದಲ್ಲಿ ಒಂದು ದುಡ್ಡು ಬರೋಂತ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ಇವ್ರು ಬಿತ್ತನೆ ಮಾಡಿ ಬೆಳೆಯುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಈ ಮುಸ್ಕಿನ ಜೋಳ ಬೆಳೆದ್ ನಿಂತಿರುತ್ತೆ, ಅವಾಗ ಮಳೆ ಬಂದ್ಬಿಡುತ್ತೆ ಮಧ್ಯದಲ್ಲಿ. ಈ ಜೋಳ ತೆನೆ ಬರುವಂತ ಸಂದರ್ಭದಲ್ಲಿ ಮಳೆ ಬಂದು ತೆನೆ ಎಲ್ಲ ಹಾನಿ ಆದಂತ ಸಂದರ್ಭದಲ್ಲಿ ಕೂಡ ಇವ್ರಿಗೆ ಒಂದು ಪರಿಹಾರ ಬರುವಂತದ್ದು ಇರುತ್ತೆ. ಆಮೇಲೆ ಈ ಭತ್ತ ಇವ್ರು ಕಟಾವ್ ಮಾಡಿ ಒಣಗಕ್ಕೆ ಅಂತ ಬಿಟ್ಟಿರ್ತಾರೆ, ಅವಾಗ ಮಳೆ ಬಂದ್ರ ಸಂದರ್ಭದಲ್ಲಿ ಇವ್ರಿಗೆ ಪರಿಹಾರ ಬರುತ್ತೆ. ಈ 4 ಸಂದರ್ಭ ಬಿಟ್ಟು
2: ಅಂದವರೇ, ಇದುವರೆಗೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಬಗ್ಗೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಾದೇಶಿಕ ಕಚೇರಿಯ ಉಪಪ್ರಬಂಧಕರಾದ ಬಿ.ಆರ್. ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿ.ಎಂ. ಜಗದೀಶ್. ಇನ್ನು ಮುಂದೆ ಕೇಳೋಣ ಎರೆಗೊಬ್ಬರ ತಯಾರಿಕೆ ವಿಧಾನ, ಈ ಕುರಿತು ಮಾಹಿತಿ.
3: ಎರೆಗೊಬ್ಬರವನ್ನು ನಾವು ತೊಟ್ಟಿಗಳನ್ನು ಮಾಡಿಕೊಂಡು ತಯಾರಿಸುವಂಥ ವಿಧಾನದಲ್ಲಿ ಆ ತೊಟ್ಟಿಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸರಿಯಾದಂಥ ಸ್ಥಳದ ಆಯ್ಕೆಯನ್ನು ಮಾಡ್ಕೋಬೇಕು. ತೊಟ್ಟಿ ನಿರ್ಮಾಣದ ಜಾಗ ಎತ್ತರದಲ್ಲಿರಬೇಕು, ಮತ್ತು ಅದಕ್ಕೆ ನೆರಳು ಬೀಳೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಆ ತೊಟ್ಟಿನಲ್ಲಿ ನೀರು ನಿಲ್ಲಬಾರ್ದು, ಹಾಗೆಯೇ ಆ ಸ್ಥಳ ಇಲ್ಲಿ ಕೋಳಿಯ

ಪಕ್ಷಿಗಳು, ಗೆದ್ದಲು, ಹಂದಿ, ಚಪ್ಟೆ ಹುಳುಗಳು ಮತ್ತು ಇರುವೆಗಳಿಂದ ಮುಕ್ತ ಆಗಿರಬೇಕಾಗತ್ತೆ. ತೊಟ್ಟಿ ಉದ್ದ ನಮಗೆ ಅನುಕೂಲಕರವಾಗಿರುವಂತೆ ಇರಬೇಕಾಗತ್ತೆ, ಆದರೆ ಅಗಲ 3 ಅಡಿ ಮತ್ತು ಎತ್ತರ 1.5 ಅಡಿಯಿಂದ 2 ಅಡಿಗಿಂತ ಜಾಸ್ತಿ ಇರಬಾರ್ದು. ಸಾಮಾನ್ಯವಾಗಿ ನಾವು ತೊಟ್ಟಿಗಳನ್ನು 30 ಅಡಿ ಉದ್ದ, 3 ಅಡಿ ಅಗಲ ಮತ್ತು 1.5 ಇಂದ 2 ಅಡಿ ಎತ್ತರ ಇರೋ ರೀತಿಯಲ್ಲಿ ನಾವು ಕಟ್ಟಬೇಕಾಗತ್ತೆ. ಆನಂತರ ನಾವು ತೊಟ್ಟಿ ಸುತ್ತ ಇರುವೆ ಅಥವಾ ಗೆದ್ದಲಿನ ಚಟುವಟಿಕೆ ಏನಾದರೂ ಕಂಡುಬಂದರೆ ಮೆಲಾಥಿಯಾನ್ ಕೀಟನಾಶಕವನ್ನು ಆ ತೊಟ್ಟಿ ಮೇಲೆ ಧೂಳೀಕರಿಸಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಪಾಸ್ 20 EC ಕೀಟನಾಶಕದ ದ್ರಾವಣವನ್ನು ತಯಾರು ಮಾಡಿಕೊಂಡು ಆ ತೊಟ್ಟಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಸಾವಯವ ವಸ್ತುವನ್ನು ನಾವು ತೊಟ್ಟಿಗೆ ತುಂಬೋದಕ್ಕಿಂತ 7 ದಿನ ಮುಂಚಿತವಾಗಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಈ ತೊಟ್ಟಿಗಳನ್ನು ತ್ಯಾಜ್ಯ ವಸ್ತುಗಳಿಂದ ತುಂಬೋದು ಬಹಳ ಮುಖ್ಯ. ಇದಕ್ಕೆ ಒಂದು ಸರಿಯಾದಂಥ ಕ್ರಮವನ್ನು ಅನುಸರಿಸಬೇಕು. ಮೊದಲಿಗೆ ತೆಂಗಿನ ಗರಿಗಳು, ಭತ್ತದ ಹುಲ್ಲು, ಕಬ್ಬಿನ ಸಿಪ್ಪೆ ಅಥವಾ ಯಾವುದೇ ನೀರು ಹಿಡಿಯುವಂಥ ತ್ಯಾಜ್ಯ ವಸ್ತುವನ್ನು ಸುಮಾರು 2.5 ಸೆಂಟಿಮೀಟರ್ ದಪ್ಪಕ್ಕೆ ಆ ತೊಟ್ಟಿ ತಳಕ್ಕೆ ಹಾಕಬೇಕಾಗತ್ತೆ. ಇದರ ಮೇಲೆ ನಾವು ಸಗಣಿ, ಜೈವಿಕ ಅನಿಲದ ಬಗ್ಗಡ, ಪ್ರಾಣಿಗಳ ಹಿಕ್ಕೆ, ಗಂಜಳ, ತಿಪ್ಪೆ ಗೊಬ್ಬರ ಇವನ್ನು 1.5 ಸೆಂಟಿಮೀಟರ್ ದಪ್ಪಕ್ಕೆ ಹಾಕಬೇಕಾಗತ್ತೆ, ಅಂದರೆ 1 ಇಂಚು. ಇದ್ರ ಮೇಲೆ 1.5 ಸೆಂಟಿಮೀಟರ್ನಷ್ಟು ನಾವು ಕೃಷಿ ತ್ಯಾಜ್ಯ ವಸ್ತು ಅಥವಾ ಒಣಗಿದ ಕಸಕಡ್ಡಿಯನ್ನು ಹಾಕ್ಬೋದು. ಇದ್ರ ಮೇಲೆ ಮತ್ತೆ 1 ಇಂಚಿನಷ್ಟು, ಅಂದರೆ 1 ಅಂಗುಲದಷ್ಟು, 2.5 ಸೆಂಟಿಮೀಟರ್ನಷ್ಟು ಸಗಣಿ ಅಥವಾ ಜೈವಿಕ ಅನಿಲದ ರಾಡಿ ಅಥವಾ ಬಗ್ಗಡವನ್ನು ಹಾಕಬೇಕಾಗತ್ತೆ. ಈ ಪದರದ ಮೇಲೆ 10 ಸೆಂಟಿಮೀಟರ್ನಷ್ಟು ಈ ಹಸಿರೆ ಸಸ್ಯವನ್ನು ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಕಳೆಗಳನ್ನು ಬಳಸ್ಕೋಬೋದು. ಹುಲ್ಲು, ಗೊಬ್ಬರದ ಗಿಡ ಅಥವಾ ಚೊಗಚೆ, ಸೆಣಬು ಇಂಥವನ್ನು ಕೂಡ ಬಳಸ್ಕೋಬೋದು. ಇದ್ರ ಮೇಲೆ ಮತ್ತೆ 2.5 ಸೆಂಟಿಮೀಟರ್ ಅಥವಾ 1 ಅಂಗುಲದಷ್ಟು ಎರೆ ಮಣ್ಣು ಅಥವಾ ತೋಟದ ಮಣ್ಣನ್ನು ಹಾಕಬೇಕಾಗತ್ತೆ. ಅದರ ಮೇಲೆ ಮತ್ತೆ 2.5 ಸೆಂಟಿಮೀಟರ್ನಷ್ಟು ನಾವು ಸಗಣಿ, ಗಂಜಳ ಅಥವಾ ಪ್ರಾಣಿಗಳ ಒಂದು ಹಿಕ್ಕೆಯನ್ನು ಹಾಕ್ಬೋದು. ಮತ್ತೆ ಇದ್ರ ಮೇಲೆ 10-15 ಸೆಂಟಿಮೀಟರ್ನಷ್ಟು ಒಣಗಿದ ಹುಲ್ಲು, ತೊಗರಿ ಕಡ್ಡಿಗಳು, ಭತ್ತ, ನವಣೆ ಅಥವಾ ಜೋಳದ ದಂಟಿನ ಹೊದಿಕೆಯನ್ನು ಹಾಕ್ಕೋಬೋದು. ಕೃಷಿ ತ್ಯಾಜ್ಯ ವಸ್ತುಗಳನ್ನು ಈ ಕ್ರಮದಲ್ಲಿ ತುಂಬಬೇಕಾಗತ್ತೆ. ಈ ತೊಟ್ಟಿಯನ್ನು ತುಂಬಿದ ದಿನದಿಂದ 12-15 ದಿನದವರೆಗೆ ಆ ತೊಟ್ಟಿಯಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು ಬೇಗ ಕಳೆಯೋದಕ್ಕೆ ಪ್ರತಿದಿನ 3-4 ಬಕೆಟ್ನಷ್ಟು ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ತೊಟ್ಟಿಯನ್ನು ತುಂಬಿದ 10 ದಿನಗಳ ನಂತರ ಎರೆಹುಳುಗಳನ್ನು ಬಿಡಬೇಕು. 10 ಮೀಟರ್ ಉದ್ದದ ತೊಟ್ಟಿಗೆ 1000 ಎರೆಹುಳುಗಳನ್ನು ಬಿಡಬೇಕು. ಆನಂತರ ತೊಟ್ಟಿ ಮೇಲೆ ಹುಲ್ಲು ಅಥವಾ ಸೋಗೆಯ ಹೊದಿಕೆಯನ್ನು 10-15 ಸೆಂಟಿಮೀಟರ್ ದಪ್ಪ ಹರಡಬೇಕಾಗತ್ತೆ. ಎರೆಹುಳು ಗೊಬ್ಬರ ತಯಾರು ಮಾಡುವಂಥ ತೊಟ್ಟಿಗಳ ತೇವಾಂಶ ಕಾಪಾಡೋದು ಬಹಳ ಮುಖ್ಯ. ಮೊದಲಿಗೆ ಈ ತೊಟ್ಟಿಗೆ ಸಂಪೂರ್ಣವಾಗಿ ನೆರಳು ಬೀಳೋ ರೀತಿಯಲ್ಲಿ ಚಪ್ಪರವನ್ನು ಹಾಕಬೇಕಾಗತ್ತೆ. ಮಡಿನಲ್ಲಿ ಯಾವಾಗಲೂ 40-50% ತೇವಾಂಶ ಇರಬೇಕಾಗತ್ತೆ. ಜೊತೆಗೆ ಉಷ್ಣಾಂಶ 20-30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಒಳ್ಳೆಯದು. ಬೇಸಿಗೆಯಲ್ಲಿ ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ಮಳೆಗಾಲದಲ್ಲಿ ತೇವಾಂಶವನ್ನು ನೋಡಿಕೊಂಡು ನೀರನ್ನು ಹಾಕಬೇಕಾಗತ್ತೆ. ಮತ್ತು ಈ ತೊಟ್ಟಿಯಿಂದ ತೇವಾಂಶ ಆವಿಯಾಗಿ ಹೋಗದಂತೆ ಕಾಪಾಡಿಕೊಳ್ಳೋದಕ್ಕೆ ಆ ತೊಟ್ಟಿ ಮೇಲೆ ಗೋಣಿಚೀಲ ಅಥವಾ ಗೋಧಿ, ಜೋಳ ಮತ್ತು ಭತ್ತದ ತ್ಯಾಜ್ಯದಿಂದ ಮುಚ್ಚಿ ನೀರನ್ನು ಹಾಕಬೇಕು. ಈ ರೀತಿ ಮಾಡೋದರಿಂದ ಅತಿ ತೀವ್ರಗತಿಯಲ್ಲಿ ಎರೆಹುಳುಗಳ ಸಂಖ್ಯೆ ವೃದ್ಧಿಯಾಗತ್ತೆ. ಎರೆಹುಳುಗಳನ್ನು ತೊಟ್ಟಿಗೆ ಬಿಟ್ಟ ನಂತರ ಸುಮಾರು 45 ದಿನಗಳಲ್ಲಿ ಆ ತೊಟ್ಟಿ ಮೇಲೆ ಟೀ ಪುಡಿಯಂತೆ ಎರೆ ಗೊಬ್ಬರ ಶೇಖರಣೆ ಪ್ರಾರಂಭವಾಗಿರೋದು ನಮಗೆ ಕಾಣಿಸುತ್ತೆ. ಒಟ್ಟು 3 ತಿಂಗಳಿನಲ್ಲಿ ಎರೆ ಗೊಬ್ಬರ ತಯಾರಾಗುತ್ತೆ. ಮೇಲ್ಪದರದಲ್ಲಿ ಶೇಖರಣೆಯಾದಂಥ ಗೊಬ್ಬರವನ್ನು ಆ ತೊಟ್ಟಿಯಿಂದ ನಾವು ತೆಗಿಬೇಕಾಗತ್ತೆ. ಗೊಬ್ಬರವನ್ನು ಸಂಗ್ರಹಣೆ ಮಾಡೋದಕ್ಕಿಂತ 3 ದಿನ ಮುಂಚಿತವಾಗಿ ನೀರು ಹಾಕೋದನ್ನು ನಿಲ್ಲಿಸಬೇಕು. ಈ ರೀತಿ ಮಾಡೋದರಿಂದ ಆ ತೊಟ್ಟಿ ಮೇಲ್ಪದರದ ತೇವಾಂಶ ಕಡಿಮೆ ಆಗಿ ಎರೆಹುಳುಗಳು ತೊಟ್ಟಿಯ ಕೆಳಭಾಗಕ್ಕೆ ಹೋಗ್ತವೆ. ಹೀಗೆ ಆ ತೊಟ್ಟಿಗಳಲ್ಲಿ ಸಂಗ್ರಹ ಆಗುವಂತಹ ಗೊಬ್ಬರವನ್ನು ಹೊರಗಡೆ ತೆಗೆದು ನೆರಳಿನಲ್ಲಿ ಒಣಗಿಸಿ ಗೊಬ್ಬರದ ಚೀಲಗಳಲ್ಲಿ ತುಂಬಿಡಬೇಕು. ಸಂಗ್ರಹಿಸಿದಂಥ ಎರೆ ಗೊಬ್ಬರವನ್ನು 2-6 ತಿಂಗಳಲ್ಲಿ ಬಳಸ್ಕೋಬೇಕಾಗತ್ತೆ. 30 ಅಡಿ ಉದ್ದ, 3 ಅಡಿ ಅಗಲ, 1.5 ಅಡಿ ಎತ್ತರದ ಒಂದು ವಿಸ್ತೀರ್ಣದ ತೊಟ್ಟಿಯಿಂದ 1 ವರ್ಷದಲ್ಲಿ 2-3 ಟನ್ನಷ್ಟು ಎರೆ ಗೊಬ್ಬರ ಉತ್ಪಾದನೆ ಆಗುತ್ತೆ. 1 ಗುಂಟೆ ಪ್ರದೇಶದಲ್ಲಿ, ಅಂದರೆ 100 ಚದುರ ಮೀಟರ್ ಪ್ರದೇಶದಲ್ಲಿ 1 ವರ್ಷಕ್ಕೆ 15-20 ಟನ್ನಷ್ಟು ಎರೆ ಗೊಬ್ಬರವನ್ನು ಉತ್ಪಾದನೆ ಮಾಡ್ಬೋದು. ನಮ್ಮಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ನಾವು ಗುಡ್ಡೆ ಹಾಕಿ ಎರೆ ಗೊಬ್ಬರವನ್ನು ತಯಾರಿಸಬಹುದು. ನೀರಿನ ಲಭ್ಯತೆ ಕಡಿಮೆ ಇರುವಂತಹ, ಹಾಗೆಯೇ ಕೃಷಿ ತ್ಯಾಜ್ಯ ವಸ್ತುಗಳು ಅತಿ ಹೆಚ್ಚು ಇರುವಂಥ ಪರಿಸ್ಥಿತಿಯಲ್ಲಿ ನಾವು ತೊಟ್ಟಿಗಳನ್ನು ತಯಾರು ಮಾಡಿಕೊಳ್ಳೋದು ಸಾಧ್ಯ.

0: ಆಗೋದಿಲ್ಲ. ಈ ಸಂದರ್ಭದಲ್ಲಿ ಸೂಕ್ತವಾದ ನೆರಳಿರುವಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ನಾವು ಗುಡ್ಡೆ ಪದ್ಧತಿಯಲ್ಲಿ ಎರೆಗೊಬ್ಬರವನ್ನು ತಯಾರಿಸಬಹುದು. ತೊಟ್ಟಿ ಪದ್ಧತಿಯಲ್ಲಿ ಹೇಳಿದ ರೀತಿಯಲ್ಲೇ ಈ ಕೃಷಿ ತ್ಯಾಜ್ಯವನ್ನು ಪದರು ಪದರವಾಗಿ ಗುಡ್ಡೆಯಾಗಿ ಹಾಕಬೇಕಾಗತ್ತೆ. 15 ರಿಂದ 20 ದಿನ ಈ ಗುಡ್ಡೆಗಳಿಗೆ ನೀರನ್ನು ಸಿಂಪರಣೆ ಮಾಡಿ ಆ ತ್ಯಾಜ್ಯ ಕಳೆಯೋದಕ್ಕೆ ಬಿಡಬೇಕು. 20 ದಿನಗಳ ನಂತರ ಎರೆಹುಳುಗಳನ್ನು 10 ಸೆಂಟಿಮೀಟರ್ ಆಳಕ್ಕೆ ಬಿಡಬೇಕಾಗತ್ತೆ. ಆ ನಂತರ ನಾವು ನಿರಂತರವಾಗಿ ತೇವಾಂಶವನ್ನು ಕಾಪಾಡ್ತಾ ಹೋಗಬೇಕಾಗತ್ತೆ. 90 ದಿನದಲ್ಲಿ ಈ ಗುಡ್ಡೆ ಪದ್ಧತಿಯಲ್ಲಿ ಗೊಬ್ಬರವನ್ನು ಪಡಿಬಹುದು. ತೋಟಗಳಲ್ಲಿ ಇರುವಂತಹ ಮರಗಳ ಕೆಳಗಡೆ ಕೃಷಿ ತ್ಯಾಜ್ಯಕ್ಕೆ ಎರೆಹುಳುಗಳನ್ನು ಬಿಟ್ಟು ಅಲ್ಲೇ ಗೊಬ್ಬರವನ್ನು ತಯಾರು ಮಾಡ್ಕೋಬಹುದು. ಇದಕ್ಕೆ ಇರುನೆಲೆ ಎರೆಹುಳು ಕೃಷಿ ಅಂತ ಕರೀತಾರೆ. ಮುಖ್ಯವಾಗಿ ಗಿಡಗಳ ಬುಡದಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹಾಕಿ ತೇವಾಂಶ ಒರಗಿಸಿ ಎರೆಹುಳುಗಳನ್ನು ಬಿಡಬೇಕು. ಎರೆಹುಳುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎರೆಹುಳುಗಳ ಸಂಖ್ಯೆ ಹೆಚ್ಚಾಗಿ ಅವು ತ್ಯಾಜ್ಯ ಪದಾರ್ಥಗಳನ್ನು ತಿಂದು ಹಿಕ್ಕೆಗಳನ್ನು ಬೇರುಗಳ ಸಮೀಪ ಬಿಡ್ತವೆ. ಬೆಳೆಗಳು ಈ ಹಿಕ್ಕೆಯಿಂದ ಪೋಷಕಾಂಶಗಳನ್ನು ಹೀರಿಕೊಂಡು ಚೆನ್ನಾಗಿ ಬೆಳೀತವೆ. ಇದನ್ನೇ ಇರುನೆಲೆ ಎರೆಹುಳು ಕೃಷಿ ಅಂತ ಕರಿತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು, ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸ್ಬೋದು, ಅಥವಾ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸ್ಬೋದು.
1: ಇದುವರೆಗೆ ಎರೆಗೊಬ್ಬರ ತಯಾರಿಕೆ ವಿಧಾನ ಈ ಕುರಿತು ಮಾಹಿತಿ ಕೇಳಿದಿರಿ.
2: ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ದಾಲ್ಚಿನ್ನಿ ಕೃಷಿ ಕುರಿತು ಡಾಕ್ಟರ್ ಬಿಆರ್ ಶರಣ್ಯ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,000 ರೂಪಾಯಿಂದ 23,700 ರೂಪಾಯಿಗಳು, ಅರೇಬಿಕಾ ಚೆರಿ 12,750 ರೂಪಾಯಿಂದ 14,250 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿಗಳು ಹಾಗೂ ರೋಬೆಸ್ಟಾ ಚೆರಿ 9,700 ರೂಪಾಯಿಂದ 10,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.

ಸೇವಾ ಮಾಹಿತಿ. ಕುಂಜಲಗೆರೆ ಗ್ರಾಮತ್ ವಾಸಂಜ ಚೊಟ್ಟೆರ ದೊರೆ ಅಪ್ಪಣ್ಣ ಅಯ್ಯಂಗ ಇಂದು ಪೊಲಕ ಮರಣಪಟ್ಟಿತು. 67 ವಯಸ್ಸಿನ ಚೊಟ್ಟೆರ ದೊರೆ ಅಪ್ಪಣ್ಣ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿಯ ವಾಸಂಜ ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಯ್ಯಂಗ ಇಂದು ಮರಣಪಟ್ಟಿತು. ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಯ್ಯಂಗಡ ತಾಮನೆ ಐಮಂಡ ಮರಗೋಡು ಇಂಗಡ ಆಕಿರಿ ಕಾರ್ಯ ಪದ್ನಾಚೆ ಅಟ್ಟಂಗ್ ಪೊಲಕ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರಿಚೆಟ್ಟಿತ್ತು. ಸೇವಾ ಮಾಹಿತಿ ಕೇಳಿದಿರಿ.

0: ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
0: ಅಷ್ಟೇ
1: ಗೊತ್ತಾಯ್ತು.
0: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ.
4: ಸುದ್ದಿ ಜಂಪೆ ಓದ್ತಾರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪಿನ ವಿವರ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಂಗೆ ಅನಾವೃಷ್ಟಿನ ಎದುರಿಸಿಕೆ ತಯಾರಾಗುವಂಗೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಂಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯುಟಿ ಕಾದರವು ನಿರ್ದೇಶನ ಕೊಟ್ಟಳು. ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಿನ್ನೆ ನಡೆದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಇವು ಮಾತಾಡಿದು. ಕಳೆದ ಸತಿಗಿಂತ ಈ ಸತಿ ಮಳೆ ತುಂಬ ಕಮ್ಮಿ ಉಂಟು, ಆದರೆ ಮುಂದಿನ ಬರುವ ದಿನಗಳಲ್ಲಿ ಮಳೆ ಆದು ತೇಳುವ ನಿರೀಕ್ಷೆಯಲ್ಲಿ ಅದನ್ನು ಎದುರಿಸಿಕೆ ನಾವು ತಯಾರಾಕು. ಹಾಗೆ ಮಳೆ ಹಾನಿ ಸಂದರ್ಭದಲ್ಲಿ ಅದನ್ನು ಎದುರಿಸಿಕೆ ಸರ್ಕಾರದ ಕಡೆಯಿಂದ ಸಾಕಷ್ಟು ಹಣನ ಈಗಾಗಲೇ ತಯಾರು ಮಾಡಿಕೊಂಡಳು. ಹಾಗಾಗಿ ಯಾವುದೇ ತೊಂದರೆ ಆದಲೇ ಅಂತ ಇವು ಹೇಳ್ದು. ಇದರೊಟ್ಟಿಗೆ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂಗೆ ಗಮನಹರಿಸೋಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40th ಪುಣ್ಯಸ್ಮರಣ ಕಾರ್ಯಕ್ರಮ ಮಡಿಕೇರಿ ತಾಲೂಕು ಪಂಚಾಯಿತಿ ಸಭಾಬಾಡಿಯಲ್ಲಿ ಆಚರಣೆ ಮಾಡಿದು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಫೋಟೋಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶೇಖರವು ಸೇರಿದಂಗೆ ಮುಖ್ಯಪಟ್ಟ ಅಧಿಕಾರಿಗ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಹೊತ್ತಲ್ಲಿ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ಮಾತಾಡಿ, ಬಾಬು ಜಗಜೀವನ್ ರಾಮ್ ಅವು ಕೇಂದ್ರಲ್ಲಿ ಆಹಾರ ಸಚಿವರಾಗಿ ಹಸಿರು ಕ್ರಾಂತಿನ ಜಾರಿಗೊಳಿಸಿಳು. ಬಡವರ ಏಳಿಗೆಗೆ ಸೇವೆ ಮಾಡಿದ ಇವು ಸಮಾಜದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ಕೊಟ್ಟಳು ಅಂತ ತಿಳಿಸಿದರು. ಹಾಗೆ ಆಹಾರ, ಕಾರ್ಮಿಕ, ರಕ್ಷಣಾ ಸಚಿವರಾಗಿ ಬೇರೆ ಬೇರೆ ಕೆಲಸಗಳನ್ನ ಇವು ಮಾಡಿಳು ಅಂತ ಹೇಳಿದವು. ಕೊಡಗು ಜಿಲ್ಲೆನ ಅರೆಸೇನಾ ಪಡೆನ ಮಾಜಿ ಯೋಧರ ಒಕ್ಕೂಟದ 14th ವಾರ್ಷಿಕ ಮಹಾಸಭೆ ಇದೇ ತಿಂಗಳ ತಾರೀಕು 10th ಹೊತ್ತಾರೆ 10:30. ಸಂಘದ ಅಧ್ಯಕ್ಷರಾದ MG ಯತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಕೊಡವ ಸಮಾಜದಲ್ಲಿ ನಡೆದಿದೆ. ಕುಶಾಲನಗರ ವಲಯ ಅತ್ತೂರು ಶಾಖೆ ವ್ಯಾಪ್ತಿಗೆ ಸೇರುವ ಅಂದಗುವೆ ಗ್ರಾಮದ ಕಾಪಿ ತೋಟಲ್ಲಿ ಸೇರ್ಕೊಂಡಿರುವ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ನಡೆದಿದೆ. ತೋಟದ ಮಾಲೀಕರು ತೋಟದ ಕೆಲಸಕ್ಕೆ ಹೋಗವು, ಹಾಗೆ ಇಸ್ಕೂಲ್ ಮಕ್ಕ, ಸಾರ್ವಜನಿಕರು ಎಚ್ಚರಲ್ಲಿ ಇದ್ದು ಕಾರ್ಯಾಚರಣೆಗೆ ಸಹಕಾರ ಕೊಡಕುತ್ತ ಕುಶಾಲನಗರ ವಲಯ ಅರಣ್ಯ ಅಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಕೊಡಗು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡಿಗೆ ವತಿಯಿಂದ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜು ಸಭಾಬಾಡಿಲಿ ರೈತರಿಗೆ ಆರ್ಕಿಡ್ ಮತ್ತು ಅಳಂಬೆ ಬೆಳೆಗಳ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ನಡೆದ. ಈ ಹೊತ್ತಲ್ಲಿ ಬಾಳಲೆ ಸೆಂಟರ್ ಎಜುಕೇಷನ್ ಸೊಸೈಟಿನ ಅಧ್ಯಕ್ಷರಾದ ಅಳಮೆಂಗಡ ಬೋಸ್ ಮಂದಣ್ಣವು ಈ ಕಾರ್ಯಾಗಾರನ ಉದ್ಘಾಟನೆ ಮಾಡಿದರು. ಆರ್ಕಿಡ್ ಹೂ ಗಿಡಗಳ ಬಗ್ಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಪ್ರೊಫೆಸರು ಮಾತಾಡಿ, ಕೊಡಗಲ್ಲಿ ಆರ್ಕಿಡ್ ಹೂ ಬೆಳೆಗೆ ಒಳ್ಳೆ ಪರಿಸರ ಇದ್ದು 120 ಹೆಚ್ಚು ತಳಿಗಳ ಕೊಡಗಲಿ ಉಟ್ಟು ಇದನ್ನು ಮಾರಾಟ ಸಹ ಮಾಡಕ್ಕಂತ ಹೇಳ್ದು. ಅಣಬೆ ಕೃಷಿ ತಜ್ಞರಾದ ಅಂಬಿಕಾ ಅವು ಮಾತಾಡಿ, ಅಣಬೆ ಕೃಷಿ ಮತ್ತು ಮಾರುಕಟ್ಟೆಯಲ್ಲಿ ಅದಕ್ಕಿರುವ ಬೇಡಿಕೆ ಬಗ್ಗೆ ರೈತರಿಗೆ ತಿಳಿಸಿಕೊಟ್ಟು. ಕೂಡಿಗೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶಿವಮೂರ್ತಿ ಅವು ಮಾತಾಡಿ, ಕೃಷಿನ ವಾಣಿಜ್ಯ ವ್ಯವಸ್ಥೆಗೆ ಆಗಿ ಮಾಡಿಕೆ ಗ್ರಾಮಾಂತರ ಭಾಗದ ರೈತಾಪಿ ವರ್ಗಕ್ಕೆ ಆದಾಯ ತಂದುಕೊಡುವುದರ ಜೊತೆಗೆ ಸರ್ಕಾರದ ಸಹಾಯಧನ ಸಹ ಬಳಸಿಕೊಂಡು ಸ್ವಾವಲಂಬಿ ಬದುಕನ್ನ ರೂಪಿಸಕಂತ ಹೇಳ್ದು. ಮಕ್ಕಳ ಪಾಲನೆ ಮತ್ತು ರಕ್ಷಣಾ ಕಾಯ್ದೆ 2015 Section 44 ಪ್ರಕಾರ ಸರ್ಕಾರಿ ಹೈದಾಗೂಡೆಗಳ ಬಾಲಮಂದಿರ ಮತ್ತು ಸ್ವಂತ ಸೇವಾ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಉಳ್ಕೊಂಡಿದ್ದ ಸುಮಾರು ವರ್ಷಗಳಿಂದ ಮಕ್ಕಳ ಅಪ್ಪ ಅವ್ವಂದರು ಮಕ್ಕಳ ಪಾಲನೆ ಸಂಸ್ಥೆಗಳಿಗೆ ಭೇಟಿ ಕೊಡದೇ ಇರುವ, ಹಾಗೆ ಮಕ್ಕಳನ್ನ ರಕ್ಷಣೆ ಮತ್ತು ಪೋಷಣೆ ಮಾಡಿಕೆ ಆಗದ ಅಪ್ಪ ಅವ್ವಂದರು, ಮಕ್ಕಳನ್ನ ದತ್ತು ಪಡೆಯಕ್ಕೆ ಆಗದ 7-18 ವರ್ಷದೊಳಗಿನ ಮಕ್ಕಳಿಗೆ ತಾತ್ಕಾಲಿಕ ಪೋಷಕರನ್ನ ಕೊಡುವ ಪೋಷಕತ್ವ ಕಾರ್ಯಕ್ರಮಕ್ಕೆ ಅರ್ಹ ಸಾಕು ಪೋಷಕರಿಂದ ಅರ್ಜಿ ಕರೆದಳು. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ

0: ಅಧಿಕಾರಿಗಳ ಕಚೇರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಡಿಕೇರಿ ಇವರನ್ನ ಸಂಪರ್ಕ ಮಾಡಕ್ಕಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿಯವರು ತಿಳಿಸಿದಳು. ಕೊಡಗು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಇದೇ ತಿಂಗಳ 8 ತಾರೀಕು ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ವಿರಾಜ್ಪೇಟೆ, ಕಲ್ಯಾಣಿ ಮೋಟಾರ್ಸ್, ನೆಕ್ಸಾ ಹಾಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಚಾಕರಿಗೆ ನೇರ ಸಂದರ್ಶನ ನಡೆದಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ ಹಾಗೆ ಸ್ನಾತಕೋತ್ತರ ಪದವಿ ಮಾಡಿದ ಅಭ್ಯರ್ಥಿಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗನ ಪಡ್ಕೊಳಕ್ಕೆ 2026-27 ಶೈಕ್ಷಣಿಕ ವರ್ಷಕ್ಕೆ ಕೊಡಗು ಜಿಲ್ಲೆನ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 1ನೇ PUC ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. 2025-26 ಸಾಲಿ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಮಾನ್ಯತೆ ಪಡೆದ ಇಸ್ಕೂಲು ಎಸ್ಎಸ್ಎಲ್ಸಿಲಿ ಶೇಕಡ 50% ಅಂಕಲ್ಲಿ ಪಾಸಾದ ಅಭ್ಯರ್ಥಿಗ ಇದರಲ್ಲಿ ಅರ್ಜಿಯನ್ನು ಕೊಡಕ್ಕೆ ಅರ್ಜಿ ಕೊಡಿಕೆ ಇದೇ ತಿಂಗಳ 10 ಆಖೇರಿ ದಿನ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ.
1: ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು SGRMS ಟ್ರಾವೆಲ್ಸ್, ಕುಶಾಲನಗರ.
2: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲುಕೊಪ್ಪೆ, ಕುಶಾಲನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
6: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
2: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
9: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
8: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
10: ಫೋನ್ 22-55-71.
11: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜ್ಪೇಟೆ. ಕಾಲ್ 9448057309. ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ, ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
13: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.

0: ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
2: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾ ಜನ. ಗರೀಬಂಗಡ ಅಭಿವೃದ್ಧಿ ಕಾಯ್ತು ನೈಚಿತ್ತು, ಸಮಾಜತರ ಅಭಿವೃದ್ಧಿಗೆ ಪಲತರ ಯೋಜನೆಯನ್ನು ಮಾಡಿತು. ಹಸಿರು ಕ್ರಾಂತಿನ ಜಾರಿಗೆ ಕೊಂಡವಂದ ಕೋಳಿಕೋಂದ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ಎಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು ಅಣ್ಣಚ್ಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಿಂಜ ಸಮಾಜ ಕಲ್ಯಾಣ ಇಲಾಖೆಯ ಆದನೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂಗಡ 40th ಪುಣ್ಯಸ್ಮರಣೆ ಕಾರ್ಯಕ್ರಮದ ಇಂದು ಇವು ಕೂಡಿಯಾಡಿತು ತಕ್ಕ ಬರಂದತ್ತು. ಮಡಿಕೇರಿ ತಾಲೂಕು ಪಂಚಾಯಿತಿ ಸಭಾಬಾಡೆಲು ಅಂಗಡ ಪಟಕ್ಕೆ ಪೂಟಿತ ಗೌರವ ಕಾಟಚಿ ಮುಖ್ಯಪಟ್ಟವು ಹಾಜರಿಂಜತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಕಾರ್ಯಯೋಜನೆ ಆಯಿತುಳ್ಳ ಕೊಡವ ಪುಸ್ತಕ ಪತ್ತಾಯತ್ರ 12th ಆವೃತ್ತಿನ ಪೊನ್ನಂಪೇಟೆ ಕುಗ್ಗಟ್ಟನಾಡು ಪೆರಿಯ ನಾಗರಿಕ ವೇದಿಕೆ ಕಚೇರಿಲು ಇದೇ ನಾಳಂಕೆ ಇಟ್ಟಂಗ ಪೊಲಾಕ 11 ತೊರಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಜನಿಕಂಡ ಮಹೇಶ್ ನಾಚಯ್ಯ ಇಂಗಡ ಕೊರವು ಕಾರ್ಯಕ್ರಮ ನಡಪ ಕಾರ್ಯಕ್ರಮದ ಮುಖ್ಯ ಬಿಂದುವಾಳ ಆಯಿತು. ಕುಗ್ಗಟ್ಟನಾಡು ಪೆರಿಯ ನಾಗರಿಕ ವೇದಿಕೆಯ ಸ್ಥಾಪಕ ಕಾರ್ಯದರ್ಶಿ ಕಾಟೆಮಡ ಜಿಮ್ಮಿ ಐ ಅಣ್ಣಯ್ಯ, ಅಧ್ಯಕ್ಷಗಳಾದ ಕೊಟ್ಟುಕತ್ತೀರ ಪಿ ಸೋಮಣ್ಣ, ಪಿಂಜ ಮಾಜಿ ಮುಖ್ಯ ಉಪಾಧ್ರಿ ಚಿರಿಯಪ್ಪಣ್ಣ ರುಕ್ಮಿಣಿ ನಾಣಯ್ಯ ಕೂಡಿಯಾಡುವ ವೇದಿಕೆರ ಆದನೆಲು ಸನ್ಮಾನ ಕಾರ್ಯಕ್ರಮತನ ಏರ್ಪಾಡು ಮಾಡಿತ್ತಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ಅರಿಚುಟ್ಟಿತು. ಕಾಪಿ ಬಳಕಾರಕ್ಕೆ ತಾಂತ್ರಿಕ ಮಾಹಿತಿ, ಕಾಪಿ ಮಂಡಳಿರ ಬೋರೆ ಬೋರೆ ಯೋಜನೆ ಮೇದ ಅರಿವು ಕೊಡುಪ ಪಿಂಜ. ಇಂಡಿಯಾ ಕಾಫಿ ಆಪ್ ನೋಂದಣಿಗೆ ಪುರುಡು ಕೊಡುಪಾಂಡ ಉದ್ದೇಶತ್ತು ಕಾಪಿ ಮಂಡಳಿ ಬಾಳಲೆ ವಲಯತ್ರ ಆದನೆಲು ನಾಳೆ ಪೊಲಾಕ 10 ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಬಾಡಲು ಗ್ರಾಮ ಮಟ್ಟತರ ಸಭೆ ಏರ್ಪಾಡು ಮಾಡಿತ್ತು. ಸಭೆಲು ಕಾಪಿ ಬೆಳೆಗೆ ಬೋಂಡಿಯಾನ ಪೋಷಕಾಂಶ ಕೊಡುಪೋ, ನಲ್ಲ ಕೃಷಿ ಪದ್ಧತಿ, ಪಿಂಜ ಬೊಳೆರ ಅಭಿವೃದ್ಧಿಗೆ ಬೋಂಡಿಯಾನ ವಿಷಯತ್ರ ಮೇದ ಅಧಿಕಾರಿಯ ಮಾಹಿತಿ ಕೊಡುಪ. ನೋಂದಣಿ ಮಾಡಿವತೆ ಉಳ್ಳ ಬೊಳೆಕಾರ ಕಡ್ಡಾಯ ಆಯಿತು. ಆರ್ಟಿಸಿ ಪಿಂಜ ಆಧಾರ್ ಕಾರ್ಡ್ ರ ಫೋಟೋ ಸ್ಟೇಟ್ ರ ಕಾಪಿನ ಸಭೆಗೆ ಎಡ್ತ ಬರುಂಡು. ಪಿಂಜ ಕಾಪಿ ಬೆಳೆಕಾರ ವಿವರ ಕಣಕಲು ಕೂಡಿಯಾಡಿತು. ಮಂಡಳಿರ ಯೋಜನೆ ಪ್ರಯೋಜನ ಪಡೆದವನಕ್ಕೆ ಕಾಪಿ ಮಂಡಳಿ ಬಾಳಲೆ ವಲಯ ಕೊಟ್ಟಂಡಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿರ ಅದನೆಲು ಇದೇ ನಾಳಂಕೆ ಇಟ್ಟಂಗ ಪೊಲಾಕ 10 ಮಜ್ಜನ 1 ಖಾಲಿ ಉಳ್ಳ ಖಾಸಗಿ ಸಂಸ್ಥೆಗೆ ನೇರ ಸಂದರ್ಶನ ನಡಪ. ಈ ಸಂದರ್ಶನಕ್ಕೆ ಹಾಜರಾಪವು ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಪಿಂಜ ಸ್ನಾತಕೋತ್ತರ ಪದವಿನ ಪಡೆದಿತಿರೊಂಡು ಸ್ವಂತ ವಿವರತರ ಒತ್ತ ದಾಖಲೆಯೋಡೆ ಸಂದರ್ಶನಕ್ಕೆ ಹಾಜರಾಪನೆಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅರಿಚಿಟ್ಟಿತು. ರಾಷ್ಟೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಪಿಂಜ ಪರಿಹಾರ ಅರಣ್ಯೀಕರಣ ನಿಧಿ ನಿರ್ವಹಣೆ ಪಿಂಜ ಯೋಜನಾ ಪ್ರಾಧಿಕಾರ ದಂಡಾರ್ಥ 25-26 ಯೋಜನೆ ರಡಿಲು ಅರಣ್ಯ ಇಲಾಖೆ ವಿರಾಜಪೇಟೆ ವಲಯತರ ಪ್ರಾದೇಶಿಕ ವಿಭಾಗತರ ಆದನೆಲು ಹುಲಿ ಸಂರಕ್ಷಣೆ ಇದಂಡಮಿದ್ದ ಜಾಗೃತಿ ಕೊಡುಪ. ಟೈಗರ್ ಔಟ್ಸೈಡ್ ಟೈಗರ್ ರಿಸರ್ವ್ ಅಧ್ಯಯನ ಪ್ರವಾಸ ಕಾರ್ಯಕ್ರಮ ನಡೆದಿತು. ಬೋರೆ ಬೋರೆ ಸಂಘ ಸಂಸ್ಥೆಯ ಸದಸ್ಯಂಗ ಪೊಮ್ಮಕ್ಕ ಪಿಂಜಮ್ಮಕ್ಕ ಕೂಡಿಯಾಡಿತು ಮಾಹಿತಿ ಪಡೆದಂಡತ್ತು. ಕುಶಾಲನಗರ ವಲಯ ಅತ್ತೂರು ಶಾಖೆ ವ್ಯಾಪ್ತಿಗೆ ಅಡಂಗುವ ಅಂದಗೋವೆ ಗ್ರಾಮದ ತರ ಕಾಪಿ ತೋಟತ್ತು ಕೂಡಿಯಂಡಿತುಳ್ಳ ಕಾಡಾನೆಯಳ ಕಾಡುಕ್ಕೆ ಓಡಿಚಿಡುವ ಕಾರ್ಯಾಚರಣೆ ನಾಳೆ ನಡಪ. ತೋಟತರ ಮಾಲೀಕಂಗ ತೋಟಪಣಿಕ್ಕೆ ಪೋಪವು ಸ್ಕೂಲ್ ಮಕ್ಕ ಸಾರ್ವಜನಿಕಂಗ ಎಚ್ಚರತ್ತು ಇಂಜಂಡು ಕಾರ್ಯಾಚರಣೆಗೆ ಸಾಕಾರ ತರನೊಂದು ಕುಶಾಲನಗರ ವಲಯ ಅರಣ್ಯಾಧಿಕಾರಿ ಅರಿಚಿಟ್ಟಿತು. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡಿಗೆರೆ ಆದನೆಲು ಬಾಳಲೆ ವಿಜಯಲಕ್ಷ್ಮಿ ಜೂನಿಯರ್ ಕಾಲೇಜು ಸಭಾಬಾಡೆಲು ರೈತ ಪಿಂಜ ರೈತ ಪೊಮ್ಮಕ್ಕ ಆರ್ಕಿಡ್ ಪಿಂಜ ಕುಮ್ಮು ಬಳರ ಮೇದ ಒಂದು ದಿನತರ ತರಬೇತಿ ಕಾರ್ಯಾಗಾರ ನಡೆದಿತ್ತು. ಜಿಲ್ಲೆಯ ಅರೆಸೇನಾ ಪಡೆರ ಮಾಜಿ ಪಟ್ಟಳಕಾರರ 14 ಕಾಲತ್ರ ಮಾಸಭೆ ಇದೇ ತಿಂಗ 10 ಪೊಲಾಕ 10:30 ಸಂಘತರ ಅಧ್ಯಕ್ಷಗಳಾದ ಎಂಜಿ ಅತೀಶ್ ಅಂಗಡ ಕೊರವ ಕಾರ್ಯಕ್ರಮ ಮಡಿಕೇರಿಯ ಕೊಡವ ಸಮಾಜದಲ್ಲಿ ನಡಪ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದೇ ನಾಳಂಕೆ ಇಟ್ಟಂಗ 14 ಪೊಲಾಕ 11 ಮಜ್ಜನ 1 ಕುಶಾಲನಗರ ಪುರಸಭೆ ಸಭಾಬಾಡಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರಡಿಲು ದೂರ ಅರ್ಜಿ ಇರ್ತವ. ತುಂಬುಚಿಟ್ಟಿತ್ತ ಅರ್ಜಿನ ನೋಟರಲಿಂಜ ಅಫಿಡಾವಿಟ ಮಾಡಿತ್ತು ಕೊಡುಕೊಂಡು ಕರ್ತವ್ಯ ಲೋಪ ಮಾಡುವ ಸರ್ಕಾರಿ ಸಾರ್ವಜನಿಕ ಚಾಕ್ರಿಕಾರರ ಮೇದ ಕ್ರಮ ಇರ್ತವಕ್ಕೆ ಈ ಅವಕಾಶತನ ಉಪಯೋಗಿಸಿಟ್ಟವನಕ್ಕೆ

0: ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಗಳನ್ನ ದಿನಕರ ಶೆಟ್ಟಿ ಅವು ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ಇಂದು ಪೊಲಾಕ ಒಟ್ಟರೆ ಗಂಟೆ ಆಕಿರಿಯ ನನಗೆ ಕೈಂಜ 24 ಗಂಟೆಯಲ್ಲಿ ಜಿಲ್ಲೆಯ ಸರಾಸರಿ ಮಳೆ 31.97 ಮಿಲಿಮೀಟರ್. ಮಡಿಕೇರಿ ತಾಲೂಕಲು 20.40 ಮಿಲಿಮೀಟರ್. ವಿರಾಜಪೇಟೆ ತಾಲೂಕಲು 53.15 ಮಿಲಿಮೀಟರ್. ಪೊನ್ನಂಪೇಟೆ ತಾಲೂಕಲು 46.26 ಮಿಲಿಮೀಟರ್. ಸೋಮವಾರಪೇಟೆ ತಾಲೂಕಲು 24.25 ಮಿಲಿಮೀಟರ್. ಕುಶಾಲ್ ನಗರ ತಾಲೂಕಲು 6.80 ಮಿಲಿಮೀಟರ್ ಮಳೆಯಾನ ವರದಿಯಾಯಿತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರವಾಗಲಿದೆ. 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ ಕಾರ್ಯಕ್ರಮ. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯ್ತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ. ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ. ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ. ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ. 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೊ ಸುಬಿಯಾಂಟೊ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ ಎರಡನೇ

0: ಚರಣದ ಭಾಗವಾಗಿ ಇದೇ 8-10 ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ಧರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟಗಳ ನೂತನ ರಾಯಭಾರಿಗಳು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021 ಜುಲೈ 6 ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ಇದು 152 ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು, ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳುವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ಧಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹಿಮಾಚಲ ಪ್ರದೇಶ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ ಸಿಬಿಐ ಒಟ್ಟು 4 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದೆ. ಬಿಆರ್ಒನ ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ಧತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. ಇದೀಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಸಿದ್ದಲಿಂಗಯ್ಯ ಅವರ ರಚನೆ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಇಂದು ಜಾಗತಿಕ ತಾಪಮಾನ ಏರಿಕೆ, ವಾಯುಮಾಲಿನ್ಯ ಹಾಗೂ ಹವಾಮಾನ ಬದಲಾವಣೆ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಮರಗಳ ಅಗತ್ಯ ಇನ್ನಷ್ಟು ಹೆಚ್ಚಾಗಿದೆ. ಅನಗತ್ಯವಾಗಿ ಮರಗಳನ್ನು ಕಡಿಯದೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುತ್ತಾ ಮಕ್ಕಳಲ್ಲಿ ಪರಿಸರ ಪ್ರೇಮಿ ಬೆಳೆಸಿ ಹುಟ್ಟುಹಬ್ಬ, ಮದುವೆ ಹಾಗೂ ವಿಶೇಷ ದಿನಗಳಲ್ಲಿ ಗಿಡ ನೆಡುವ ಸಂಪ್ರದಾಯ ಬೆಳೆಸಿದರೆ ಖಂಡಿತವಾಗಿಯೂ ವನ ಮಹೋತ್ಸವದ ಆಚರಣೆಗೆ ಅರ್ಥ ಬರುತ್ತದೆ. ವನ ಮಹೋತ್ಸವ ಒಂದು ದಿನದ ಆಚರಣೆಯಾಗಬಾರದು, ಅದು ಪ್ರತಿದಿನ ಅಥವಾ ಜೀವನ ಪರ್ಯಂತದ ಜವಾಬ್ದಾರಿ ಆಗಬೇಕು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಇದೀಗ ಕೇಳಿ ಚಿತ್ರಾ ಅವರ ಸ್ವರದಲ್ಲಿ ಅಂಜಲಿ ಗೀತಾಂಜಲಿ ಚಿತ್ರದ ಹಾಡು.

ಒಂದು ಗಿಡ ನೆಟ್ಟರೆ ನಾಳೆ ಸಾವಿರ ಜೀವಗಳಿಗೆ ಆಶ್ರಯ ಸಿಗುತ್ತದೆ. ಮರಗಳನ್ನು ಉಳಿಸಿದರೆ ಭೂಮಿ ಉಳಿದಂತೆ, ಪ್ರಕೃತಿಯನ್ನು ಪ್ರೀತಿಸಿದರೆ ಪರಿಸರವನ್ನು ಕಾಪಾಡಿದಂತೆ. ಒಂದು ಗಿಡ ಒಂದು ಜೀವ ಒಂದು ಭರವಸೆ ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಇದೀಗ ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಎರಡು ಗೀತೆಗಳು ಇದೀಗ ಹರಿಹರನ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಇದೀಗ ಕೇಳಿ ಪ್ರೇಮಕ್ಕೆ ಸೈ ಚಿತ್ರದ ಹಾಡು. ಈ ಸುಂದರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದವರು ಮಣಿ ಶರ್ಮಾ.

0: ಆಕಾಶವಾಣಿ ಬೆಂಗಳೂರು, ಸಮಯ 9:30. ನಮ್ಮೊಂದು ಕೇಳಿ ಜನಪದ ವೈವಿಧ್ಯ, ಮೂಡಲಪಾಯ ಯಕ್ಷಗಾನ ಪ್ರಸಂಗ, ರತಿ ಕಲ್ಯಾಣ ಪ್ರಸ್ತುತಿ, ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ದಿವಿನಾಯಕ ಯಕ್ಷಗಾನ ಹವ್ಯಾಸ ಸಂಘದ ಎಆರ್ ಪುಟ್ಟಸ್ವಾಮಿ ಮತ್ತು ಸಂಗಡಿಗರಿಂದ, ನಿರ್ಮಾಣ ತಿಮ್ಮಪ್ಪ ಹೆಚ್ಗೌಡ.
1: ಆಕಾಶವಾಣಿ ಜನಪದ ವೈವಿಧ್ಯ, ಮೂಡಲಪಾಯ ಯಕ್ಷಗಾನ ಪ್ರಸಂಗ, ರತಿ ಕಲ್ಯಾಣ ಪ್ರಸ್ತುತಪಡಿಸಲಿದ್ದಾರೆ. ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ದಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು. ಕೇಳಿ ಮೂಡಲಪಾಯ ಯಕ್ಷಗಾನ.
2: ಗಜಾನನ ಪದ್ಮಾರ್ಗಂ ಗಜಾನನ ಮಹಾರ್ನಿಶಂ

0: ಎಲೈ ಸಾರಥಿ.
1: ಅಪ್ಪಾವು,
0: ನನ್ನ ಮಗನಾದ ಮನ್ಮಥನಿಗೆ ತಕ್ಕ ಕನ್ನಿಕೆಯನ್ನು ಹುಡುಕುವ ಪ್ರಯುಕ್ತ ರಥವನ್ನು ಸಿದ್ಧಪಡಿಸಿಕೊಂಡು ಹೊರಡುವನಾಗು.
1: ಆಯ್ತು ಕಣಪ್ಪ, ಈಗ್ಲೇ ಸಿದ್ಧಪಡಿಸ್ತೀನಿ ಕಣಪ್ಪ.
0: ಅಂಗ

0: சாரதி,
1: எப்போ
0: அங்க வங்க கலிங்க காம்போஜ காஷ்மீர ಮೊದಲಾಗಿ ಹಲವಾರು ದೇಶಗಳನ್ನು ತಿರುಗಿದಾಗ್ಯೂ
1: ಉಂಕಣಪ್ಪ
0: ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯು ಸಿಗಲೇ ಇಲ್ಲವಲ್ಲ.
1: ಸಿಗಲೇ ಇಲ್ಲವಲ್ಲಪ್ಪ.
0: ಏನು ಮಾಡಲಿ?
1: ಏನು ಮಾಡದಪ್ಪ?
0: ಇರಲಿ, ನನ್ನ ತಂಗಿಯಾದ ದ್ರೌಪದಾ ದೇವಿಯನ್ನು ಕರೆಯಿಸಿ ಆಕೆಯೊಡನೆ ತಕ್ಕ ಸಮಾಲೋಚನೆಯನ್ನು ನಡೆಸುತ್ತೇನೆ.
1: ನಡೆಸೋಣ ಗಣಪ.
2: ಅಣ್ಣ, ಶ್ರೀಹರಿಯ ಪಾದಕ್ಕೆ ವಂದಿಸುವೆನು. ಜನಾರ್ದನ, ನನ್ನನ್ನು ಕರೆಸಿದ ಕಾರಣವೇನು ತಿಳಿಸುವಂತನಾಗೋ ಅಣ್ಣ ಅನಂತ ಗುಣ ಸಂಪನ್ನ.
0: ಸಹೋದರಿ, ನಿನಗೆ ಸಕಲ ಸನ್ಮಂಗಳವೂ ಲಭಿಸಲಿ. ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಆಡಿ

0: ಅಪರೂಪದ, ನನ್ನ ಸತಿಯಾದ ರುಕ್ಮಿಣಿಯಲ್ಲಿ ಪಂಥವನ್ನು ಮಾಡಿದಂತೆ ನಾಳೆಗೆ 8 ದಿನ ತುಂಬುವುದರೊಳಗಾಗಿ ಮಗನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ತಂದು ವಿವಾಹವನ್ನು ನಡೆಸುತ್ತೇನೆಂದು ಪಂಥವನ್ನು ಮಾಡಿರುತ್ತೇನೆ. ಸಹೋದರಿ
1: ಅಣ್ಣಯ್ಯ,
0: ಈಗ ನೀನು ದೇಶ ದೇಶಗಳನ್ನೆಲ್ಲ ಸುತ್ತಿ ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ಹುಡುಕಿಕೊಂಡು ತಂದು ವಿವಾಹವನ್ನು ನಡೆಸಿ ನನ್ನ ಮಾನವನ್ನು ಉಳಿಸುವಳಾಗಮ್ಮ ತಂಗಿ ಪಾಂಡವರ ಅರ್ಧಾಂಗಿ.
1: ಅಣ್ಣ, ನಿನ್ನಿಷ್ಟದಂತೆ ಆಗಲಿ. ಪಂಚಬಾಣನಿ ತಕ್ಕ ಕನ್ನಿಕೆಯನ್ನು ಹುಡುಕಲು ಹೊರಡುತ್ತೇನೆ.
0: ಹೋಗಿ ಬಾ ಸಹೋದರಿ.

0: ಎಲ್ಲವೋ ನಾರಿ, ನೀನು ಯಾರು? ಇಲ್ಲಿಗೆ ಬಂದಿರಲು ಕಾರಣವೇನು? ತಿಳಿಸುವಂತವಳ ನಾರಿ ಮದನವಯ್ಯಾರಿ.
1: ರಾಜೋತ್ತಮ, ಪಾಂಡವರ ಪತ್ನಿ ದ್ರೌಪದಿ, ನಿಮ್ಮಲ್ಲಿ ಒಂದು ದೊಡ್ಡ ಕಾರ್ಯ ನಿಮಿತ್ತ ಬಂದಿರುತ್ತೇನೆ. ಭಾಷೆಯನ್ನು ಕೊಟ್ಟರೆ ಹೇಳುತ್ತೇನೆ ರಾಜೇಂದ್ರ.
0: ಅಮ್ಮ ದ್ರೌಪದ, ನಿನ್ನ ಕೋರಿಕೆ ಏನು? ಇಗೋ ಭಾಷೆಯನ್ನು ಕೊಟ್ಟಿರುತ್ತೇನೆ, ಅದೇನು ಸಾಂಗವಾಗಿ ಹೇಳು.
1: ಏನ ಹೇಳುವಳೆಂದು ಬಾ.

ಎಲ್ಲವೋ ಭ್ರಷ್ಟಳೆ, ಗೌಪ್ಯವಾದ ವಿಚಾರವನ್ನು ಏನೋ ಹೇಳುತ್ತೀಯ ಎಂದು ವಚನವನ್ನು ಕೊಟ್ಟರೆ ಕಳ್ಳ ಕೃಷ್ಣನ ಮಗನಿಗೆ ನನ್ನ ರತಿದೇವಿಯನ್ನು ಕೊಟ್ಟು ಲಗ್ನ ಮಾಡೆಂದು ಕೇಳುತ್ತಿರುವೆಯಾ? ಖಂಡಿತವಾಗಿಯೂ ಕೊಡುವುದಿಲ್ಲ. ಇಲ್ಲಿಂದ ನೀನು ಹೊರಡುವಂತವಳಾಗು.

0: ತಂದೆಯವರ ಪಾದಕ್ಕೆ ವಂದಿಸುವೆನು.
1: ನಿನಗೆ ಮಂಗಳವಾಗಲಿ.
0: ತಂದೆಯೇ, ನಮ್ಮ ಪಟ್ಟಣಕ್ಕೆ ನಾರಿಯು ಬಂದು ನಾಳೆಯ ದಿನವೇ ಪಟ್ಟಣವನ್ನು ಸುಟ್ಟು ಸೂರೇ ಮಾಡಿ ನಿಮ್ಮ ಮಗಳನ್ನು ಮನ್ಮಥನಿಗೆ ಲಗ್ನವನ್ನು ಮಾಡುತ್ತೇನೆ ಎಂಬ ವಿಷಯ ಕೇಳಿ ತವಕಲಿ ಬಂದೆನು ತಂದೆ.
1: ಮಗಳೇ, ಕೃಷ್ಣನ ತಂಗಿ ದ್ರೌಪದಿ ತನ್ನ ಅಣ್ಣನ ಮಗನಿಗೆ ಮನ್ಮಥನಿಗೆ ನಿನ್ನನ್ನು ಕೊಟ್ಟು ಲಗ್ನ ನಡೆಸುವೆಂದು ಕೇಳಿದಳು. ನಾನು ಕೊಡುವುದಿಲ್ಲ ಎಂದು ಪಂತವನ್ನು ಮಾಡಿದೆ. ಆಕೆಯೂ ಸಹ ಪಂತವನ್ನು ಮಾಡಿದಳು ಮಗಳೇ.
0: ತಂದೆಯೇ,
1: ಮಗಳೇ,
0: ನಮ್ಮಿಬ್ಬರ ಅನುಬಂಧ ಪೂರ್ವಜನ್ಮದ ಅನುಬಂಧ. ಮರುಮಾತನ್ನಾಡದೆ ನಮ್ಮಿಬ್ಬರಿಗೆ ಲಗ್ನ ಕಾರ್ಯವನ್ನು ನಡೆಸುವರಾಗಿ ಜನಕ.
1: ಅಮ್ಮಯ್ಯ ಮಗಳೇ,
0: ತಂದೆ
1: ಅರಿಯದೆ ದ್ರೌಪದಾದೇವಿಯಲ್ಲಿ ಕಟುಗ್ರತರವಾಗಿ ಮಾತನಾಡಿದನು. ಅಲ್ಲದೆ ಮಾದ್ರಾದೇಶದ ಶಲ್ಯ ಭೂಪತಿಯ ಮಗನಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನವನ್ನು ಕೊಟ್ಟಿರುವೆನು. ಎಂತಹ ಮೋಸವಾಯಿತಮ್ಮ ಮಗಳೇ.
0: ತಂದೆ, ಎಂತ ಕೆಲಸವನ್ನು ಮಾಡಿದಿರಿ?
2: ಮನ್ನಿಸಬೇಕಮ್ಮ ಎನ್ನ ಪರಾದವಾ

0: ಮಂಗಳವಾಗಲಿ. ಮೇಲೆ ಕೇಳು ಸಹೋದರಿ.
1: ಸಹೋದರಿ
2: ಅಣ್ಣಯ್ಯ,
0: ನೀನು ಹೋದ ಕಾರ್ಯವು ಜಯವಾಯಿತೋ ಅಥವಾ ಅಪಜಯವಾಯಿತು?
2: ಅಗ್ರಜ, ನಿನ್ನ ಕೃಪೆಯಿಂದ ಕಮಲಾವತಿಯ ಪಟ್ಟಣದಲ್ಲಿ ಕಮಲರಾಜನ ಮಗಳು ರತಿದೇವಿಯು ಪಂಚಬಾಣನಿ ತಕ್ಕ ಕನ್ನಿಕೆಯಾಗಿರುವಳು. ಕನ್ನೆಯನ್ನು ನಿಶ್ಚಯಿಸಿಕೊಂಡು ಬಂದಿರುತ್ತೇನೆ. ಜಾಗ್ರತೆ, ಲಗ್ನ ಕಾರ್ಯಕ್ಕೆ ಹೊರಡುವರಾಗಿ.
0: ಸಹೋದರಿ
1: ಅಣ್ಣಯ್ಯ,
0: ಈ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳವಾಗಿ ಸಂತೋಷವಾಯಿತು. ನೀನಿನ್ನು ಅರಮನೆಗೆ ತೆರಳುವಳಾಗಮ್ಮ. ತಂಗಿ ಪಾಂಡವರ ಅರ್ಧಾಂಗಿ.
2: ಆಗಲಿ ಅಣ್ಣಯ್ಯ.
0: ಯಲಾಯಿ ಸಾರಥಿ,
3: ಅಪ್ಪೋ,
0: ನನ್ನ ಮಗನಾದ ಮನ್ಮಥನನ್ನು ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ಹೊರಡಲು ತಿಳಿಸುವನಾಗು.
3: ಆಯ್ತು ಕಣಪ್ಪ, ತಿಳಿಸ್ಕೊಂಬಂದ್ಬಿಡ್ತೀನಿ ಕಣಪ್ಪ.
4: ತಂದೆಯವರ ಪಾದಕ್ಕೆ ವಂದಿಸುವೆನು.
0: ಮನ್ಮಥ, ನಿನಗೆ ಕಲ್ಯಾಣವಾಗಲಿ. ಮೇಲೆ ಕೇಳು.
4: ತಂದೆ, ನನ್ನನ್ನು ಕರೆಸಿದ ಕಾರಣವೇನು?
0: ಕಂದ, ಕಮಲ ಭೂಪತಿಯ ಮಗಳಾದ ರತಿದೇವಿಯೊಡನೆ ನಿನ್ನ ಲಗ್ನವು ನಿಶ್ಚಯವಾಗಿರುವುದು. ನೀನಿನ್ನು ಸಂತೋಷದಿಂದ ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ತೆರಳುವನಾಗು ಕಂದ.
4: ತಪ್ಪಣೆ ಅಂತ ಹೇಳಿ ತಂದೆ.
0: ಎಲೈ ಸಾರಥಿ,
2: ಈ ಪರಿಯಳು ಶ್ರೀಹರಿಯ ಸಕಲ ಬಂಧು ಬಾಂಧವರ್ ಸಹಿತಲಿ ಮನ್ಮಥನೊಡಗೂಡಿ ಕಮಲೇಶನ ಪುರಕ್ಕೆ ನಡೆತರಲು ಕಮಲನು ಸರ್ವರನು ಸಂತೈಸಿದನು.
5: ಶ್ರೀಹರಿಯ ಪಾದಕ್ಕೆ ವಂದಿಸುವೆನು.
0: ನಿನಗೆ ಸಕಲ ಸನ್ಮಂಗಳವೂ ಲಭಿಸಲಿ. ಮೇಲೆ ಕೇಳು ಕಮಲ ಭೂಪತಿ.
5: ಪರಮಾತ್ಮ,
0: ಕಮಲ ಭೂಪತಿ.

0: ಅಮ್ಮ ದ್ರೌಪದ, ನನ್ನ ಅಪರಾಧವನ್ನು ಮನ್ನಿಸು. ನಿಮ್ಮ ಅಣ್ಣನ ಮಗನಿಗೆ ಕೊಟ್ಟು ಲಗ್ನ ಕಾರ್ಯವನ್ನು ನಡೆಸಲು ವರನನ್ನು ಕರೆತರುವರಾಗಿ.
1: ಅಯ್ಯ ಕಮಲ ಭೂಪತಿ.
0: ಅಮ್ಮ ದ್ರೌಪದ,
1: ನನಗೆ ಬಹಳ ಸಂತೋಷವಾಯಿತು. ಮುಂದಿನ ಕಾರ್ಯಕ್ಕೆ ಸಿದ್ಧರಾಗಿರಿ.
0: ತಮ್ಮಪ್ಪಣೆಯಂತಾಗಲಿ ತಾಯಿ.
1: ತಾತೈ ತೈತ ದಿತ್ತೈ ತೈತ ತಾತೈ ತೈತ ದಿತ್ತೈ ತೈತ ತಾತೈ ತೈತ ದಿತ್ತೈ ತೈತ. ಅಗ್ರಜನಿಗೆ ನಮಸ್ಕರಿಸುವೆನು.
2: ನಿನಗೆ

0: ದೇವ, ನೀವೆಲ್ಲರೂ ಎನ್ನ ಪಟ್ಟಣಕ್ಕೆ ಬಂದು ನನ್ನನ್ನು ಧನ್ಯನನ್ನಾಗಿ ಮಾಡಿದ್ದೀರಿ. ನನ್ನ ಪಟ್ಟಣವು ಪವಿತ್ರವಾಯಿತು. ಅಲ್ಲದೆ ಪಾಂಡವರೆಲ್ಲರೂ ಬಂದಿರುವರೇ. ಏ ದೇವ, ಇದು ಅಲ್ಲದೆ ಒಂದು ಮುಖ್ಯ ವಿಚಾರ ಇರುವುದು ದೇವ. ಕರುಣ ಪ್ರಭಾವ.
1: ಅಯ್ಯ ಕಮಲ ಭೂಪತಿ,
0: ಪರಮಾತ್ಮ
1: ಪಾಂಡವರಾದಿಯಾಗಿ ಎಲ್ಲರೂ ಸಹ ಬಂದಿರುವರು. ಅಂತಹ ವಿಚಾರವಾದರೂ ಏನಿದ್ದರು ತಿಳಿಸುವನಾಗೋ.
0: ಪರಮಾತ್ಮ
1: ದೇವ,

0: ಪರಮಾತ್ಮ ಎನ್ನ ಸುತೆಯನ್ನು ರತಿಯನ್ನು ಕೌಂಡ್ಲೀಕನ ಮಗನಿಗೆ ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನವನ್ನು ಕೊಟ್ಟಿರುವೆನು. ಈ ವಿಚಾರ ಆತನಿಗೆ ತಿಳಿದರೆ ಲಗ್ನಕ್ಕೆ ತೊಂದರೆ ಮಾಡುವ ತವಕದಿಂದ ಲಗ್ನ ಕಾರ್ಯವನ್ನು ನಡೆಸಬೇಕು. ಜನಾರ್ದನ ಮುರಮರ್ದನ.
1: ಕಮಲ ಭೂಪತಿ,
0: ಪರಮಾತ್ಮ
1: ನೀನು ಸ್ವಲ್ಪವೂ ಚಿಂತಿಸಬೇಡ. ವಿಧಿ ಲಿಖಿತದಂತೆ ರತಿ ಮನ್ಮಥನ ಕಲ್ಯಾಣವು ಸಾಂಗೋಪಾಂಗವಾಗಿ ನೆರವೇರುವುದು.
2: ಇತ್ತಲ ಶ್ರೀಹರಿಯೊಡನೆ ಕಮಲನು ಲಗ್ನವಂ ನಡೆಸಲನುವಾಗೆ ವಿಚಾರವಂ ತಿಳಿದು ಮಾದ್ರ ಕುಮಾರ ಕೌಂಡ್ಲೀಕನು ನಡೆತಂದು
3: ಕಮಲ ಭೂಪತಿಗೆ ವಂದಿಸಿದ.
1: ನಮೋ ನಮೋ ಬಾವ ಪ್ರಾಣ ಸಂಜೀವ.
0: ನಿನಗೆ ಮಂಗಳವಾಗಲಿ ಕೌಂಡ್ಲಿಕ ಮಹಾರಾಜನೇ.
1: ಹೇ ಬಾವ
0: ಕೌಂಡ್ಲಿಕ ಮಹಾರಾಜನೇ,
1: ಇಂದು ನಿನ್ನ ಪಟ್ಟಣವೆಲ್ಲ ಶೃಂಗಾರದಿಂದಿರಲು ಕಾರಣವೇನು? ಅಲ್ಲದೆ ಸಕಲ ಬಂಧು ಬಾಂಧವರೆಲ್ಲ ಸೇರಿರುವರಲ್ಲ, ಕಾರಣವೇನು ಬಾವ ಪ್ರಾಣ ಸಂಜೀವ?
0: ಅಯ್ಯ ಕೌಂಡ್ಲಿಕ ರಾಜನೇ.
1: ಬಾವ,
0: ಎನ್ನ ಮಗಳಾದ ರತಿದೇವಿಯನ್ನು ಶ್ರೀಹರಿಯ ಮಗನಾದ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಕಾರಣ ಬಂಧು ಬಾಂಧವರೆಲ್ಲ ನೆರೆದಿರುವರು.
1: ಹೇ ಬಾವ,
0: ನೀನು ಸಹ ಒಳ್ಳೆಯ ಸಮಯಕ್ಕೆ ಬಂದಿರುವೆ. ಈ ಲಗ್ನ ಮುಗಿಸಿಕೊಂಡು ಹೋಗೋನಾಗೋ ಗೆಳೆಯ ಮೋಹದ ಅಳಿಯ.
1: ಹೇ ಬಾವ
0: ಕೌಂಡ್ಲಿಕ ಮಹಾರಾಜನೇ.

0: ಅವಿವೇಕನೆ.
1: ಏನ ಅವಿವೇಕತನವನ್ನು ಮಾಡಿದೆ? ರಾಜಾದಿ ರಾಜನಾಗಿ ಇಂತಹ ನಡತೆಯನ್ನು ನಡೆಯಬಹುದೇನೋ? ಮಾನವನ್ನುಳಿಸಿಕೊಂಡು ಇರಬಹುದೇನೋ ಬಾವ ಪ್ರಾಣ ಸಂಜೀವ.
0: ಅಯ್ಯ ಕೌಂಡ್ಲಿಕನೇ, ನನ್ನ ಮಗಳಾದ ರತ್ದೇವಿಗಿಂತ ಮಿಗಿಲಾದ ಕನ್ನಿಕೆಯನ್ನು ತಂದು ನಿನಗೆ ಲಗ್ನವನ್ನು ಮಾಡುತ್ತೇನೆ. ತವಕದಿಂದಿರುವನಾಗೋ ಗೆಳೆಯ, ಮೋಹದ ಹಳಿಯ.
1: ಏ ಭಾವ,
2: ಅರ್ಜನಾರ್ಧನೇ ಬರಲಿ. ಹರಿಜನಾರ್ದನೆ ಬರಲಿ.

0: ನನ್ನ ಮಗಳಾದ ರತ್ದೇವಿಗಿಂತ ಮಿಗಿಲಾದ ಕನ್ನಿಕೆಯನ್ನು ತಂದು ನಿನಗೆ ಲಗ್ನವನ್ನು ಮಾಡುತ್ತೇನೆ. ತವಕದಿಂದಿರುವನಾಗೋ ಗೆಳೆಯ, ಮೋಹದ ಹಳಿಯ.
1: ಏ ಭಾವ,

0: ಅಯ್ಯ ಕಮಲ ಭಗವತಿ,
1: ಹರಿ ಬ್ರಹ್ಮಾದಿಗಳೇ ಬರಲಿ, ಈ ಸೃಷ್ಟಿಯೇ ತಳಕೆಳಕಾಗಲಿ, ರತಿಯನ್ನು ಯನಗಿಟ್ಟು ಲಗ್ನ ನಡೆಸುವನಾಗೋ ಭಾವ ಪ್ರಾಣ ಸಂಜೀವ.
0: ಅಯ್ಯ ಅಳಿಯನೇ,
1: ಏ ಭಾವ,
0: ರತಿ ಮನ್ಮಥರ ಕಲ್ಯಾಣವು ವಿಧಿಲಿಖಿತವಾಗಿರುವುದು, ಆದ್ದರಿಂದ ಋತಪುಂಡಾಟ ಬೇಡವಯ್ಯ ಗೆಳೆಯ ಮೋಹದ ಅಳಿಯ.
1: ಎಲ್ಲ ಭಾವ
0: ಅಯ್ಯ ಕೌಂಡ್ಲಿಕನೇ.

0: ಅಮ್ಮಯ್ಯ ತಾಯೇ, ನೀವೀಗಲೇ ದುರ್ಗಿ ರೂಪವನ್ನು ತಾಳಿ ಆ ದೈತ್ಯನನ್ನು ಸಂಹರಿಸಿ. ನಾನೀಗಲೇ ಸಂಜೀವಿನಿಯನ್ನು ತಂದು ಮೂರ್ಛೆಗೊಂಡಿರುವ ಕಮಲ ಪಾಂಡವರಾದಿಯಾಗಿ ಸರ್ವರನ್ನು ಎಚ್ಚರಗೊಳಿಸುತ್ತೇನಮ್ಮ ದ್ರೌಪದ.
1: ಎನ್ನ ಛಲವನ್ನು ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಎಲ್ಲವೋ ಮಂದ ಮರದಿಂದ ಮರಕ್ಕೆ ಹೊರತು ನಿನ್ನ ಪರಾಕ್ರಮವನ್ನು ತೋರಬೇಡ. ಸಿದ್ಧನಾಗು.

ಸಮಾಧಾನಿಯಾಗಿ ಸಕಲ ದೇವತೆಗಳನ್ನು ಸೋಲಿಸಿದೆಂಬ ಗರ್ವವನ್ನು ಪಡಬೇಡ. ನಿನ್ನ ಛಲವು ನನ್ನಲ್ಲಿ ನಡೆಯಲಾರದು. ಯುದ್ಧಕ್ಕೆ ಸಿದ್ಧನಾಗಲ ಭ್ರಷ್ಟ ಪರಮ ಪಾಪಿಷ್ಟ.

0: ಎಲೆಲವೋ ನಾರಿ,
1: ಎಲವೋ ರಾಕ್ಷಸ,
0: ಕಡು ವೀರನಾದ ನನ್ನಲ್ಲಿ
1: ಜಹವನ್ನು
0: ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಸಾರಿ ಸಾರಿ ಹೇಳುತ್ತೇನೆ, ರತಿಯನ್ನು ಎನಗಿಟ್ಟು ಲಗ್ನ ನಡೆಸುವಳಾಗೆ ನಾರಿ ಮದನವಯ್ಯಾರಿ.
1: ಎಲವೋ ರಾಕ್ಷಸ ಎದುರಾಗು.

0: जय श्री कृष्ण प्रभु की जय। समस्त भागवत मंडली की जय। श्री सिद्धि विनायक यक्षगान मंडली की जय।
1: ಇಂದಿರಾ ರಮಣ ಗೋವಿಂದ
0: ಗೋವಿಂದ ಗೋವಿಂದ ಅಂದವರ ಮನೆಗೆ ಆನಂದವಾಗಲಿ ಗೋವಿಂದ।
2: ಮೂಡಲಪಾಯ ಯಕ್ಷಗಾನ ಕೇಳುತ್ತಿದ್ದೀರಿ। ಪ್ರಸಂಗ ರತಿ ಕಲ್ಯಾಣ। ಪ್ರಸ್ತುತಪಡಿಸಿದವರು ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು। ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ।

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನ ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ದೈವ ಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವೆಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

0: ಕೇಳುವರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರೋರು ವರ್ಷ ರಾಮಚಂದ್ರ ಅವರು. ಇವರು ಅನುಭವಿ ಮಾಧ್ಯಮ ತಜ್ಞರು ಮತ್ತು ಪತ್ರಿಕೋದ್ಯಮದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಇವರು ರೇಡಿಯೋ, ದೂರದರ್ಶನ, ಚಲನಚಿತ್ರ, ಪಾಡ್ಕಾಸ್ಟ್ ಮತ್ತು ಡಿಜಿಟಲ್ ಮಾಧ್ಯಮ ಕ್ಷೇತ್ರಗಳಲ್ಲಿ 2 ದಶಕಗಳಿಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ವರ್ಷ ಅವರು ಪ್ರೋಗ್ರಾಮಿಂಗ್ ಮುಖ್ಯಸ್ಥೆಯಾಗಿ ಹಾಗೂ ಅನೇಕ ಕಡೆ ಸೃಜನಾತ್ಮಕ ಕಂಟೆಂಟ್ ಹೆಡ್ ಆಗಿ ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಇವರು ನಟಿ, ವಾಯ್ಸ್ ಓವರ್ ಆರ್ಟಿಸ್ಟ್, ಹಾಗೆಯೇ ಪ್ರಸ್ತುತ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಷ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಬಹಳ ಧನ್ಯವಾದಗಳು. ಬಹಳ ಮಧುರವಾಗಿದೆ ನಿಮ್ಮ ಧ್ವನಿ. ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಕೂತು ಮಾತಾಡ್ತಿರೋದು.
0: ಥ್ಯಾಂಕ್ ಯು ವರ್ಷ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದತ್ತ ಆಕರ್ಷಿತರಾಗಲು ನಿಮ್ಮ ಕಾರಣ ಏನು?
1: ನಮ್ಮ ಅಪ್ಪ ಅಮ್ಮ. ಬಹಳ ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಬೆಳೆದು ಬಂದಿದ್ದೆ ಆ ರೀತಿಯ ಒಂದು ವಾತಾವರಣದಲ್ಲಿ. ನನ್ನ ತಂದೆ ಈಗಿಲ್ಲ, ಅವರು ಎಸ್ ರಾಮಚಂದ್ರ ಅಂತ ಬಹಳ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ರು. ಗಿರೀಶ್ ಕಾಸರೊಳ್ಳಿ, ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತ್, ನಾಗಾಭರಣ, ಇದಮ್ಮ ಒಂದು 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳೇನು ಬಂದವಲ್ಲ, ಆ ಒಂದು ಹೊಸ ಅಲೆಯ ಚಿತ್ರಗಳ ಬಹಳ ಮುಖ್ಯ ರೂವಾರಿಯಾಗಿದ್ದು ನನ್ನ ತಂದೆ. ಒಂದಿಷ್ಟು ಅವರ ಮುಖ್ಯವಾದ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಘಟಶ್ರಾದ್ಧ, ಚೋಮನ ದುಡಿ, ಬಂಗಾರದ ಜಿಂಕೆ, ಮಾಲ್ಗುಡಿ ಡೇಸ್, ಒಂದು 70-80 ಚಿತ್ರಗಳನ್ನ ಮಾಡಿದ್ದಾರೆ. ನನ್ನ ತಾಯಿಯ ತವರು ಮನೆ ಹೆಗ್ಗೋಡು, ಹೆಗ್ಗೋಡಿನ ಹತ್ರದ ಒಂದು ಊರು. ಹಾಗಾಗಿ ನನ್ನ ತಾಯಿ ಕೂಡ ಮದುವೆಗಿಂತ ಮುಂಚೆನೆ ಸುಬ್ಬಣ್ಣ ಅವರ ಜೊತೆಗೆ, ಪ್ರಸನ್ನ ಅವರ ಜೊತೆಗೆ ಎಲ್ಲ ನಾಟಕಗಳನ್ನ ಮಾಡಿಕೊಂಡು ಬಂದವಳು. ಇನ್ಫ್ಯಾಕ್ಟ್ ಇವರಿಬ್ರು ಮದುವೆ ಆಗಿದ್ದು ಲವ್ ಮ್ಯಾರೇಜ್. ಒಂದು ಚಿತ್ರದಲ್ಲಿ ಅಪ್ಪ ಸಿನಿಮಾಟೋಗ್ರಾಫರು, ಅಮ್ಮ ಹೀರೋಯಿನ್. ಆ ಸಂದರ್ಭದಲ್ಲಿ ವಾತ್ಸಲ್ಯ ಪಥ ಅಂತ ಒಂದು ಚಿತ್ರ ಇದು, ವ್ಯಾಸರಾಯಬಲ್ಲಳರದು ಕಾದಂಬರಿ ಆಧರಿಸಿದ್ದು. ಅದರಲ್ಲಿ ಅವ್ರು ಒಟ್ಟಿಗೆ ಮಾಡಿ ಇಷ್ಟಪಟ್ಟು ಮದುವೆ ಆಗಿದ್ದು. ಸೊ ಸಹಜವಾಗಿ ಅಂತವ್ರ ಮಗಳಾದ ಮೇಲೆ ನನಗೆ ಈ ಒಂದು ಆಕರ್ಷಣೆ ಅಂತಲ್ಲ, ಅದೊಂಥರ ರಕ್ತದಲ್ಲೇ ಬಂದಿದೆ. ಬೆಳಿಬೇಕಾದ್ರೆ ಕೂಡ ಅದೇ ಸುತ್ತ ಅದೇ ಚರ್ಚೆಗಳು. ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಕೊಂಡು ಬೆಳೆದವಳು, ಅಪ್ಪನ ಜೊತೆ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಅಮ್ಮನ ಜೊತೆ ನಾಟಕದ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ವಾತಾವರಣ ಹಾಗಿದ್ದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದ.
0: ಓಲ್ಡ್ ಸ್ಟೈಲ್ ಅಂಡ್ ಕಾಂಟೆಂಪ್ರರಿ ಎರಡು ಮಿಕ್ಸ್ ಆಗಿತ್ತು ನಿಮ್ ಫ್ಯಾಮಿಲಿ?
1: ಖಂಡಿತ ಖಂಡಿತ. ನಾನ್ ಟ್ರೆಡಿಷನಲ್ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು, ಯಾಕಂದ್ರೆ 80ರ ದಶಕ 90ರ ದಶಕದಲ್ಲಿ ಬೆಳೆದವಳು. ಆ ಕಾಲದಲ್ಲಿ ಬಹುಶಃ ಹೆಣ್ಮಕ್ಳನ್ನ ಹೇಗೆ ಬೆಳೆಸ್ತಿದ್ರಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಆ ಯಾವ ಎಕ್ಸ್ಪೆಕ್ಟೇಷನ್ ಗಳು ಇಲ್ಲದೆ ಹೇಗ್ ಬೇಕಾದ್ರೂ ಬೆಳೀಲಿ, ಬುದ್ಧಿ ಬೆಳೆಸ್ಕೊಳ್ಳಿ, ಚರ್ಚೆಗಳನ್ನ ಮಾಡ್ಲಿ. ಅಪ್ಪ ಅಂದ್ರೆ ಹೆದರಿಕೆ ಅಥವಾ ಅಮ್ಮ ಅಂದ್ರೆ ಅದಿರ್ಲಿಲ್ಲ, ಯಾವ ವಿಷಯದ ಬಗ್ಗೆನಾದ್ರೂ ಮಾತಾಡ್ಬಹುದಿತ್ತು. ಆ ಒಂದು ವಾತಾವರಣ ಹಾಗಿತ್ತು, ಆಮೇಲೆ ಆ ಒಂದು ಸ್ವಾತಂತ್ರ್ಯನೂ ಹಾಗೆ ಇತ್ತು.
0: ಪೇರೆಂಟ್ಸ್ಗಿಂತ ಜಾಸ್ತಿ ಫ್ರೆಂಡ್ಸ್ ತರ.
1: ಖಂಡಿತ ಖಂಡಿತ.
0: ರೇಡಿಯೋ ಜಾಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರೆ, ಈಗಿನ ಕಾಲಕ್ಕೂ ಆಗಿನ ಕಾಲ

0: ನೀವು ಡಿಫ್ರೆನ್ಸ್ ನೋಡೋದಾದ್ರೆ ಹೇಗಿದೆ ನಿಮ್ಮ? ನಾನು ರೇಡಿಯೋ ಜಾಕಿ ಆಗ್ಬೇಕು ಅಥವಾ ರೇಡಿಯೋಗೆ ಬರಬೇಕು ಅನ್ನುವ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಇದೊಂದು ನನ್ನ ಅಪ್ಪನ ಮಧ್ಯ ಕ್ಲಾಶ್ ಆಗಿದ್ದಕ್ಕಾಗಿ ನಾನು ರೇಡಿಯೋಗೆ ಬಂದಿದ್ದು. ನನಗೆ ಮೊದಲಿಂದನೂ ಸಿನಿಮಾ ನಿರ್ದೇಶನದತ್ತ ಬಹಳ ಆಸಕ್ತಿ ಇತ್ತು. ಪುಣೆಗೆ ಹೋಗ್ಬೇಕು, FTIIಗೆ ಹೋಗ್ಬೇಕು ಅಂದ್ರೆ ಅಪ್ಪ FTIIಯಲ್ಲಿ ಓದಿದ್ದು ಸಿನಿಮಾಟೋಗ್ರಫಿ. ಅಪ್ಪಂಗೆ ಅದೊಂದು ವಿಷಯದ ಬಗ್ಗೆ ಅಷ್ಟು ಸಮಾಧಾನ ಇರಲಿಲ್ಲ. ಬೇಡ, ಬಹುಶಃ ಸಿನಿಮಾ ರಂಗದ ಬಗ್ಗೆ ಅವರಿಗೊಂದು ಸರಿಯಾದ ಐಡಿಯಾ ಇದ್ದಿದ್ದ ಕಾರಣ ಅನ್ಸುತ್ತೆ. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಕಡೆಗೆ ಒಂಥರ ಅದು ಸಿಟ್ಟಲ್ಲಿ ರೆಬೆಲ್ ಮೂಡಲ್ಲಿ ಸರಿ ನನ್ ನಿಮ್ ಫೀಲ್ಡೇ ಬೇಡ, ಈಗ ಮುಂದೆ ಕೂಡ ನಾನು ಸಿನಿಮಾಗ್ ಬಂದ್ರೆ ಓ ಇಂಥವ್ರ ಮಗಳು ರಾಮಚಂದ್ರನ್ ಮಗಳು ಅಂತಾನೆ ನನ್ನ ಹೆಸರು ಉಳ್ಕೊಂಡ್ಬಿಡುತ್ತೆ, ನಿಮ್ ಫೀಲ್ಡೇ ಬೇಡ, ಕಂಪ್ಲೀಟ್ಲಿ ಬೇರೆದು ಯಾವುದು, ಹಾ ರೇಡಿಯೋ. ನಮ್ ಇಡೀ ಕುಟುಂಬದಲ್ಲಿ ಯಾರು ರೇಡಿಯೋಗೆ ಸಂಬಂಧಪಟ್ಟಂಗೆ ಏನು ಮಾಡಿರ್ಲಿಲ್ಲ, ರೇಡಿಯೋಗೆ ಹೋಗ್ತೀನಿ ಅಂತ ಹೇಳಿ ಹಾಗೆ ರೆಬೆಲ್ ಆಗಿ ನಾನು ರೇಡಿಯೋಗೆ ಬಂದಿದ್ದು. ಕಾಲೇಜಲ್ಲಿ ಇದ್ದಾಗ ಯಮುನಾ ಮೂರ್ತಿ ಅವರ ತಂಡದಲ್ಲಿ ಇದ್ದೆ. ಅಂದ್ರೆ ಯಾವ್ದೋ ನನ್ನ ನಾಟಕ ಅಂದ್ರೆ ನಾನು ಯಾವ್ದೋ ಒಬ್ಬಳೇನೋ ಪರ್ಫಾರ್ಮ್ ಮಾಡೋದನ್ನ ನೋಡಿ ಕಡೆಗೆ ಅವ್ರು ತಮ್ಮ ತಂಡಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆಗೆ ನಾನು ಆಕಾಶವಾಣಿ ನಾಟಕಗಳನ್ನು ಸಾಕಷ್ಟು ಮಾಡಿದೆ, ಸ್ಟೇಜ್ ನಾಟಕಗಳನ್ನ ಕೂಡ ಸಾಕಷ್ಟು ಮಾಡಿದೆ. ಸೊ ಅವರು ನನಗೆ ಹೇಳಿದ್ದು, FM ರೇನ್ಬೋಗೆ ಹುಡುಕ್ತಿದ್ದಾರೆ, ನೀನು ಚುರುಕಿದ್ಯಾ, ಮಾತು ಚೆನ್ನಾಗಿ ಆಡ್ತೀಯಾ, ನಿನ್ನ ಒಂದು ಆರ್ಜೆಗೆ ಬೇಕಾದಂತಹ ಒಂದು ಗುಣ ಇದೆ, ನೋಡು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಅಲ್ಲಿ ತನಕ ತುಂಬಾ ಜನ ಈ ರೇಡಿಯೋ ಕೇಳ್ಕೊಂಡು ಬೆಳೆದಿರ್ತೀವಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದಿರ್ತೀವಿ, ನಾನು ಅಂಥವಳು ಅಲ್ವೇ ಅಲ್ಲ. ನಾನು ಈಗಲೂ ಹೇಳೋದು ಐ ವಾಸ್ ಅ ಟಿವಿ ಬೇಬಿ ಅಂತ, ಯಾಕೆಂದ್ರೆ ಹುಟ್ಟತಾನೆ ಮನೇಲಿ ಟಿವಿ ಇತ್ತು, ಸಿನಿಮಾ ನೋಡ್ಕೊಂಡು ಹಾಗ್ ಬೆಳೆದ್ನೆ ಹೊರತು ರೇಡಿಯೋ ನನ್ ಇಲ್ವೇ ಇರ್ಲಿಲ್ಲ ಜೀವನದಲ್ಲಿ. ಇಲ್ಲಿ ಆಕಾಶವಾಣಿಯ ಒಂದೇನೊಂದು ಒಂದ್ ವರ್ಷ ಕಳೆದ್ನಲ್ಲ, ಅದು ನನ್ಗೊಂಥರ ರೇಡಿಯೋದಲ್ಲೂ ಈ ರೀತಿ ಸಾಧ್ಯತೆಗಳಿದಾವ, ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ, ಆಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ ಗಳಲ್ಲಿ ಕೆಲಸ ಮಾಡಿದೆ RJ ಆಗಿ, ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ, 22 ಅಂತಾನೆ ಇಟ್ಕೊಳ್ಳೋಣ, ನಾನು 2004 ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಷ್ಟಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ. ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳ್ಬೇಕು, ರೇಡಿಯೋದಲ್ಲಿ ನಾವು ಬರ್ಬೇಕು, ಅಥವಾ ಓ RJ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು RJ ಆಗೋ
1: ಆ ಸ್ಟೇಟಸ್ ಇತ್ತು.
0: ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ, ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ RJಗಳಾಗಿ ಯಾರು ಬರ್ತಿದಾರೆ, ಅಥವಾ RJಗಳಂತಲ್ಲ ರೇಡಿಯೋಗೆ ಸೇರುವಂತವ್ರದ್ದು ಕೂಡ, ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, RJಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳ್ಬೇಕು, ನೀವು ನಿಮ್ಮ ಬುದ್ಧಿ ಮಟ್ಟ ಅವ್ರದ್ದು ಒಂದೇ ಆದ್ರೆ ನಿಮ್ಗೂ ಅವ್ರಿಗೂ ವ್ಯತ್ಯಾಸ ಏನು? ಹಾಗಾಗಿ ನೀವು ಜನ ನಿಮ್ಮ ಮಾತನ್ನು ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರಬೇಕು, ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲ ವಿಷಯಗಳ ಬಗ್ಗೆ ನೀವು ಒಂದ್ ಚೂರ್ ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನು ಯಾರನ್ನ ಹೈರ್ ಮಾಡ್ತಿದ್ದಲ್ಲ, ಅವರಲ್ಲೂ ಅದನ್ನ ಒಂಚೂರು ಸ್ವಲ್ಪ ಕಿಚ್ಚ ಹಚ್ಚಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಅಫ್ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೆ ನಿಮಗೆ ಗೊತ್ತಿರಬೇಕು ಅಂತಿಲ್ಲ, ಆದ್ರೆ ಅದನ್ನ ನೋಡುವ ಆಸಕ್ತಿಯೂ ಇಲ್ಲದೆ ಇರುವಂತಹ ಒಂದು ಕಾಲ ಬಂದಿದೆ. ಅಂದ್ರೆ ಇದು ನನ್ಗೆ ಯಾಕೆ, ಇದೇನು, ನಾನು ಇಷ್ಟೇ, ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟರಲ್ಲೇ ಇರ್ತೀನಿ ಅಂತ, ಅದೆಲ್ಲೊಂದ್ ಕಡೆ ಒಂಚೂರು ಬೇಜಾರಾಗುತ್ತೆ. ಮೊದ್ಲು ನಾವಿದ್ದ ಕಾಲದಲ್ಲಿ ಇದೊಂದು ಆಸಕ್ತಿ ಇತ್ತಲ್ಲ, ತಿಳ್ಕೊಬೇಕು, ಮಾಡ್ಬೇಕು, ಇದೊಂದು ಚೂರು ನಮ್ಗೆ ಅವಾಗ ಪುಸ್ತಕಗಳಿರ್ಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಅಂದ್ರೂ ಯಾರನ್ನು ಹಿಡಿದು ಮಾಡಿ ಅವ್ರನ್ನ ಕೇಳಿ ನಮ್ದೊಂದು ಕುತೂಹಲನ ನಾವು ಪರಿಹರಿಸ್ಕೊಳ್ತಿದ್ವಿ. ಬಟ್ ಈಗ ಆ ಕುತೂಹಲವೇ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿದ್ಯಾ ಅಂತ ಅನ್ಸ್ತಿದೆ.
1: ವರ್ಷ ಆಗ ಏನಾಗ್ತಿತ್ತು ಅಂದ್ರೆ, ಆ 20 ಇಯರ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ವಾಸ್ ವೆರಿ ಲಿಮಿಟೆಡ್, ಅಂಡ್ ಎಲ್ಲೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ರು, ಅಂಡ್ ಆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೀವ್ ಆಗಿರ್ತಿದ್ರೆ ಅವಾಗ ಅಲ್ವಾ. ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ, ಓ ಇವ್ರು ಹಿಂಗಿರ್ಬೋದು ನೋಡಕ್ಕೆ, ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡ್ಕೊಂಡು, ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ ಅಲ್ವಾ. ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದ್ಯಾ ಅವಾಗ?
0: ಯಾವಾಗ್ಲೂ ಅದೇ, ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕೆಂದ್ರೆ ಅವರಿಗೆ ಸಿನಿಮಾ ಆಯ್ತು, ಶೂಟಿಂಗ್ ಆಯ್ತು, ನಾನ್ ಸ್ವಿಚ್ ಆಫ್ ಆದೆ ಅನ್ನೋದು ನಾನು ನೋಡೇ ಇರ್ಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನೂ ನೋಡ್ತಿರ್ಲಿಲ್ಲ. ಆತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಿಗ್ಗೆ 7 ಅವ್ರು ಶೂಟಿಂಗಿಗೆ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳು, ನಾವು ಅಂತ ಹಂಗೆ ಹೇಳೋದು, ಮಲ್ಕೊಳ್ಳೋಷ್ಟೊತ್ತಿ ಮಲಗಿದ್ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ನೋಡಿ ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9-to-5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರ್ಬೇಕು, ಆನ್ ಇರ್ಬೇಕು, ಅವೈಲಬಲ್ ಇರ್ಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು, ನಂದು ಮುಗೀತು ಶೋ, ನಾನು ಹೋಗ್ತೀನಿ.

0: ಓಕೆ, ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ ಇನ್ನೊಂದನ ಆದಾಗ ನೀವು ತಕ್ಷಣ ಬಂದು ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ನೋಡಿ ಹೋಗ್ಲೇ ಇಲ್ಲ. ಸೊ ಅದೆಲ್ಲೊಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು ಖಂಡಿತ ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಂದ್ರೆ ಮಾಧ್ಯಮದಲ್ಲಿ ಇದ್ರು ಸಾಕು ಇಷ್ಟು ಮಾಡಿರಾಯ್ತು ಇನ್ನೇನ್ ತಲೆ ಕೆಡಿಸ್ಕೊಳ್ಳೋದು ಅಂತಿರ್ತಾರೆ. ನಾನು ನಂದಲ್ದ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ಅಂತ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಒಂದ್ ಕೆಲಸ ಆಗ್ಬೇಕಾ ಅವ್ರು ಇನ್ನಾರೋ ಒಬ್ರಿಗೆ ಕೊಟ್ಟಿರ್ತೀನಿ ಹೌದು, ಆದ್ರೆ ಅವ್ರು ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದಿ ಡೇ ಯಾರು ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂಥವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದ್ ಸಮಯದಲ್ಲಿ ಬರ್ನ್ ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರ ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ ಆದ್ರಿಂದ ನನಗೆ ಹಾಗಾಯ್ತು.
1: ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಟ್ ಅನ್ಸುತ್ತೆ.
0: ಅದಿರಬಹುದು, ಅದು ಅದು ನಮ್ಗೆ ಬಂದ್ಬಿಡುತ್ತೆ. ಅದ ಕೆಲವು ಗಂಡ, ನನ್ನ ಗಂಡ ಸ್ವಲ್ಪ ಹಾಗೆ ಇದೆ ಪಾಪ, ಅವ್ನಿಗೆ ಕ್ರೆಡಿಟ್ ಕೊಡ್ಬೇಕು ನಾನು. ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ, ಆರಾಮಾಗಿ. ಸೊ ಅದು ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲಿ ಏನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗಾಗ್ತಿದೆಯಲ್ಲ ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತಿದ್ದೆ.
1: ಈಗ ನಿಮ್ದು ಉದ್ಯೋಗವನ್ನ ವೃತ್ತಿಯನ್ನ ಮಾಡುವಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಯ್ತು ನಿಮ್ಗೆ? ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನ್ ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ?
0: ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ರದ್ದೇನು ಜರ್ನಲಿಸಮ್ ಇಂಗ್ಲಿಷ್ ಲಿಟ್ರೇಚರ್ ಈ ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ, ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು, ಅಂದ್ರೆ ನಾನೇನೋ ಆಗ್ಬೇಕು ಸಮಾಜನ ಬದಲಾಯಿಸಬೇಕು ಅಂತ. 3 ವರ್ಷ ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು ಸಮಾಜ ಬದಲಾಗಬಹುದು, ಹೊಟ್ಟೆ ಪಾಡ್ ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳು ಇರ್ತಾವಲ್ಲ ಟೀನೇಜ್ ಇಯರ್ಸ್ ಅಲ್ಲಿ, ನಾನೇನೋ ಆಗ್ಬೇಕು ಅಂದ್ರೆ, ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು, ಬಹಳ ಜವಾಬ್ದಾರಿ ಇದೆ ನನ್ನ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ ಅದು, ಬಹಳ ಸುಲಭವಾಗಿ ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ. ಯಾರನ್ನೂ ಕೆಳಗೆ ಹಾಕಬಾರ್ದು, ಯಾರನ್ನೂ ಇಲ್ಲ ಸಲ್ಲದೆ ಅವ್ರನ್ನ ಏನು ಹೈಪ್ ಅಪ್ ಮಾಡಬಾರ್ದು. ಆದ್ರೆ ಇರುವ ಸಿ ನಾವು ಎಂಡ್ ಆಫ್ ದಿ ಡೇ ಒಂದು ಸಿಸ್ಟಮ್, ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಅಥವಾ ಏನೋ ಒಂದು
1: ಕೊಂಡಿ
0: ನಾವು ಅನ್ನೋದು ನೀವು ಜರ್ನಲಿಸಂ ಮಾಡಿದಾಗ ಖಂಡಿತ ಆಗಿರ್ತೀರಿ. ಎಲ್ಲೋ ಆರ್ಜೆಗಳಾದಾಗ್ಲೂ ಕೂಡ ಅದೊಂದು ಬಹಳ ನಿಮ್ ತಲೆಯಲ್ಲಿ ಇರ್ಬೇಕು. ಅದು ನೀವು ಎಂಡ್ ಆಫ್ ದ ಡೇ
1: ಶುಡ್ ಬಿ ರೆಸ್ಪಾನ್ಸಿಬಲ್,
0: ಶುಡ್ ಬಿ ರೆಸ್ಪಾನ್ಸಿಬಲ್. ನೀವು ಯಾರ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಲ್ವಾ, ನೀವು ಅವ್ರ ಧ್ವನಿಯಾಗಿ ಮಾತಾಡ್ತಿಲ್ಲ, ನೀವು ಜನರ ಧ್ವನಿಯಾಗಿ ಮಾತಾಡ್ತಿದ್ದೀರಿ. ಮೇಲಿರೋರಿಗೆ ಧ್ವನಿಯಾಗಕ್ಕೆ ಅವ್ರಿಗಿದೆ, ಅವರಿಗೆ ಸಿಸ್ಟಮ್ ಇದೆ, ದುಡ್ಡಿದೆ, ಮತ್ತೊಂದಿದೆ, ಆದ್ರೆ ಜನರ ಧ್ವನಿಯನ್ನ ಪ್ರತಿನಿಧಿಸ್ತಿರೋರು ನೀವು. ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು, ಅದು ಬಹುಶಃ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇದ್ದಿದ್ದಕ್ಕಾಗಿ ಅದೊಂದು ಬಹಳ ಇತ್ತು, ಅಥವಾ ಪರ್ಸನಾಲಿಟಿನೂ ಇರ್ಬೋದು. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಆಶಾ, ನೀವು ಏನು ಓದಿದ್ರು, ಓದಿ ಅಂತ ಹೇಳ್ತೀನಿ ನಾನು, ಓದ್ಬೇಡಿ ಅಂತ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರೂ ನಿಮ್ಮ ಆಸಕ್ತಿ ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ, ನೀವು ಈಗ ಏನ್ ಬೇಕಾದ್ರೂ ಆಗ್ಬೋದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಹಳಷ್ಟು ಜನ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೋಡ್ತೀರಿ, ಅದರಲ್ಲಿ ಒಳ್ಳೆ ತರದ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕೆಲವೊಬ್ರನ್ನ ನೋಡಿ ಇವ್ರು ಏನಪ್ಪ ಇವ್ರು ಅಂತ ಹೇಳುವಂತವ್ರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ, ನೀವು ಟೆಲಿವಿಷನ್ಗೆ ಹೋಗ್ತೀರಾ ಹೋಗ್ಬಹುದು, ರೇಡಿಯೋ ಬರ್ತೀರಾ ಬರ್ಬಹುದು, ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ ಅದು ಆಗ್ಬಹುದು, ಇಲ್ಲ ಸೋಷಿಯಲ್ ಮೀಡಿಯಾಗೆ ಬರ್ಬಹುದು, ನಿಮ್ದೇ ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗ ಒಂದು 20-22 ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು, ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾವು ಜೀರೋ, ಏನು ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ, ನೀವು ಏನೇ ಓದಿದ್ರು ಎಷ್ಟು ಜನ, ಸತ್ಯ ಹೇಳ್ಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಆಯ್ತಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ, ನೀವು ಇದೇ ಓದಿರ್ಬೇಕು, ಇದರಿಂದನೇ ಇದಾಗ್ಬೇಕು ಅಂತ ಏನಿಲ್ಲ. ಹೃದಯವನ್ನು ತೆರೆದಿಟ್ಕೊಳ್ಬೇಕು, ನನ್ಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರ್ಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇದು ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರೆ ಮತ್ತೊಬ್ರು ನೋಡಿದ್ಯಾ ನನ್ಗೆ ಗೊತ್ತು ಇನ್ನು ಗೊತ್ತಿಲ್ಲ, ಅದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲ ವಿಷಯದ ಬಗ್ಗೆನೂ ಒಂದೊಂದು ಚೂರು ನನಗೆ

0: ಟೆಕ್ನಾಲಜಿ ನನ್ಗೆ ಆಗೋದೇ ಇಲ್ಲ. ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, ಯು ವಿಲ್ ಡೂ ವೆಲ್ ಇನ್ ಲೈಫ್.
1: ಮೆನಿ ಪಾರ್ಟ್ಸ್ ಆಫ್ ದಿ ಕಂಟ್ರೀಸ್ ಅಲ್ಲೂ ನೀವು ಲೈವ್ ಅಂಡ್ ರೆಕಾರ್ಡೆಡ್ ರೇಡಿಯೋ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀರಾ. ಇತರ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ರೇಡಿಯೋ ಹೇಗೆ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ?
0: ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್. ಆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ. ನಾವು ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದು ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನಿಮ್ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತ ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಇದು ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು. ಎಲ್ಲೋ ಬರ್ತಾ ಬರ್ತಾ ಬರ್ತಾ ಜನರ ಐ ತಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಆಗ್ತಾ, ಓ ಇವ್ರು ಏನಪ್ಪ ಬಂದ್ ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ. ಆಯ್ತಾ, ಒಂದ್ ಹಾಡು ನಂಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ. ನನಗೆ ಇವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ, ನಂಗೆ ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ. ಇಲ್ಲ ಯಾವ್ದೋ ಒಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ ಎಲ್ಲ ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಯಾವ್ದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ತಿರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ ಗಳೆಲ್ಲ ತಂದ್ಬಿಡೋರು ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ ಗೆಲ್ಲ ಕರೀತಿದ್ರು, ಆ ರೀತಿಯ ಒಂದು ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೊಂದ್ ಕಡೆ ಆ ತೀರ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು.
1: ಈಗ ಮೀಡಿಯಾ ಸ್ಟೂಡೆಂಟ್ಸ್ ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್?
0: ಎರಡು.
1: ಓಕೆ,
0: ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು
1: ಕೋರ್ಸ್ ತರನೇ
0: ಕೋರ್ಸ್ ತರನೇ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ ಒಂದಿಷ್ಟಿದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ. ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನಾ ಪ್ರಾಕ್ಟಿಕಲ್ಸ್ ಮುಖ್ಯನ ಅಂತಂದ್ರೆ, ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವ್ ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು, ನೀವು ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ ಏನ್ ಬೇಕು ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲಸತಿ ಹೇಳ್ಬಿಡ್ತೀನಿ, ಈ ನಂಬರ್ಸ್, ಇಯರ್ಸ್, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ತಲೆಯಲ್ಲಿ ಇರ್ಬೇಕೇ ಹೊರತು ಅದೇ ನಾನು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ
1: ಮಾಡಲ್ಲ.
0: ಅಂದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ. ಅವ್ರನ್ನ ರೇಡಿಯೋ ಸ್ಟೇಷನ್ ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ ಅದೊಂದು. ಆಮೇಲೆ ಕ್ಲಾಸ್ಗಳಲ್ಲಿ ಬಹಳ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ. ಸಣ್ಣ ಸಣ್ಣ ಸಣ್ಣ ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ರಚಿಸಬೇಕು ಒಂದು ಶೋ ಅಲ್ಲಿ ಒಂದು ಥೀಮ್ ಅವ್ರು ತಗೊಂಡು ಅದ್ರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ, ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ನ ಅವ್ರು ಹೇಗೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಜ್ ಗೆ ಜಾಸ್ತಿ ನಾನು
1: ಲೈಕ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ?
0: ಖಂಡಿತ
1: ಅಲ್ವಾ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ.
0: ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ.
1: ಆಯ್ತು. ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನು ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್, ಆಮೇಲೆ ಪ್ರೊಡಕ್ಷನ್ ಆ ತರ ಎಲ್ಲ ಹೇಳ್ಕೊಡ್ತೀರಿ?
0: ನಾನು ನನ್ಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗ್ಲೂ ಹೇಳೋದು, ನಿಮ್ಮ ಒಳ್ಳೆ ಅರ್ಜಿ ಆದ್ರೆ ಸ್ಕ್ರಿಪ್ಟ್ ಮಾಡಲೇಬಾರ್ದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರ್ಬೇಕು. ಅದು ನಾನು ಕಲ್ತಿದ ಹಾಗೆ. ನಾನು ರೇಡಿಯೋ ಮಿರ್ಚಿಲಿ ಇದ್ದಾಗ ಅದಕ್ಕೆ ಮೊದಲು ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು, ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮ್ಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮ್ಗೆ, ನೀವೇನ್ ಬರ್ಕೊಂಡು ಇಡೀ ಇದನ್ನ ನೀವು ಓದೋದು, ಅದು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡ್ಬೇಕು, ಓದಿದಾಗ ಏನಾಗುತ್ತೆ ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ FM ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು

0: ಕಾನ್ಸೆಪ್ಟೇ ಇರಲಿಲ್ಲ. ಆನ್ ಮಾಡಿಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಆಫ್ ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ. ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ ಸೆಟ್ಅಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಯಾವ್ದ್ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜಿ ಅಷ್ಟೇ ಅಲ್ಲ ಅಲ್ಲ, ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿ ರೈಟರ್ ಆಗೂ ಸೇರ್ಕೊಳ್ಬಹುದು ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್. ನೀವು ಪ್ರೋಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು, ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ ಅದಕ್ಕೆ ವಾಯ್ಸ್ ಚಂದ ಮಾಡಿ ಅದಕ್ಕೂ. ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದಾವೆ, ನೀವು ಯಾವ್ದಕ್ಕಾದ್ರೂ ಹೋಗ್ಬೋದು. ನೀವು ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ, ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದ್ ಹೇಗೆ. ಇವತ್ ನಾನು ಕ್ಲಾಸ್ ಅಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ ಏನಾದ್ರೂ ಕೊಡ್ತಿದ್ದ ಹಾಗೇನೆ ಚಾಟ್ ಜಿಪಿಟಿಗೋ ಗೂಗಲ್ ಜೆಮಿನಿಗೋ ಹೋಗ್ಬಿಟ್ಟು ಅವರು ದೇ ಜಸ್ಟ್ ಅದನ್ನ ಅದರಿಂದ ಅದೇನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲವು ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್ ಐ ತಿಂಕ್ ಈಗ ತುಂಬಾ ಇದರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದ್ ಮಾಡ್ಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ ಡೂಸ್ ಅಂಡ್ ಡೋಂಟ್ಸ್ ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರ್ಬೇಕು, ಆಮೇಲೆ ಪಾಡ್ಕಾಸ್ಟ್ ದಿನ ಕೂತಾಗ ಸಿ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗೆ ಬಿಹೇವ್ ಮಾಡ್ಬೇಕು, ಹೇಗೆ ಗೆಸ್ಟ್ ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು. ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವೊಬ್ಬರನ್ನ ಕರೆಸಿ ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ.
1: ಓಕೆ, ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕಗಳ
0: ಕಲಾವಿದೆ ಗೊತ್ತಿಲ್ಲ,
1: ಓಕೆ ಆರ್ಟಿಸ್ಟ್ ಅಲ್ವಾ. ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ?
0: ಹೌದು.
1: ಐ ಮೀನ್ ಥಿಯೇಟರ್?
0: ಹೌದು.
1: ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ?
0: ಹೌದು
1: ಹೌದು. ಓಕೆ, ಸೊ ಅದ್ರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ.
0: ಒಂದ್ ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ, ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೋಳಿದ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ, ಅಥವಾ ಎರಡು ಒಟ್ಟೊಟ್ಟಿಗೆ.
1: ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ಗಳ ಮೇಲೆ ಎಲ್ಲ. ಅಂಡ್ ಅಭಿನಯ ಮಾಡುವಾಗ ಒಂದು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತಾರಲ್ಲ. ಸೊ ಅದೆರಡು ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ?
0: ನನಗೆ ಯಾವತ್ತಿದ್ರು ಐ ಆಮ್ ಎ ಟೀಮ್ ಪ್ಲೇಯರ್ ಆಯ್ತಾ. ನನಗೆ ನಾನು ಅನ್ನೋದಕ್ಕಿಂತ ನಾವು, ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಒಂದು ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇಲ್ಲ ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ. ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ಏನ್ ಹೇಳ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಚೆನ್ನಾಗಿ ಮಾಡ್ಬೇಕು. ನನ್ನ ಕೋ ಆರ್ಟಿಸ್ಟ್ ಜೊತೆಗೆ ನಾನು ಚೆನ್ನಾಗಿ, ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅನ್ನೋದಕ್ಕೆ ನನ್ನ ಸ್ಪಂದನೆ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟರ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಥಿಂಗ್, ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು. ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್ ಹೊಡೆದು ಬಿಡ್ತಿದ್ರು, ನನಗೆ ಅಂಥವ್ರ ಜೊತೆ ಹೇಗೆ ಕೆಲಸ ಮಾಡ್ತಾರೆ? ನೀವು ಭಯದಿಂದ ಕೆಲಸ ಮಾಡೋದು, ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮ್ ಅಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆ ಅಷ್ಟು ಎಷ್ಟೋ ಜನ ಅಂತಿದ್ರು ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರ್ ಅಲ್ಲಿಲ್ಲ, ಆ ನೇಚರ್ ಅಲ್ಲಿ ಇಲ್ಲಿದ್ದಾಗ ನನ್ನ ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರಿಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ, ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು, ನಾನು ಅದನ್ನ ಕಲ್ತಿದ್ದೀನಿ, ನಾನು ಅದನ್ನೇ ನಾನು ಹಾಗೆ ಇರ್ತೀನಿ ಅಂತ.
1: ಓಕೆ,
0: ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ. ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು ನಾವು ಅಂತ, ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗ್ಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾರು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ, ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು.
1: ಸೊ ಆಕ್ಟಿಂಗ್ ಮಾಡುವಾಗ ಸೊ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನ ಇರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್?
0: ಕೆಲವು ಸತಿ ಅನ್ಸುತ್ತೆ, ಅಂದ್ರೆ ಕೆಲವು ಸತಿ ಡೈಲಾಗ್ ಗಳನ್ನ ನೋಡಿದಾಗ ಸರಿ ಇಲ್ಲ ಇದು ಹೀಗ್ ಮಾಡೋದಾ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ ನಾನು ಹೀಗೆ ಹೇಳ್ತೀನಿ ಅಂತಂದಾಗ ಅವರು

0: ಸರಿ ಅಂತ ಹೇಳ್ಬಿಡ್ತಾರಲ್ಲ ಹಾಗೆ ಆತರ ತೀರಾ ಎಲ್ಲಿ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ ನಂದೇ ಬೇರೆ ಮನಸ್ಥಿತಿ ಅನ್ನೋ ತರ ಯಾರ ಜೊತೆನೂ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ ಆಕ್ಟಿಂಗ್ ಬಗ್ಗೆ ನಾನು ಒಂದದೇ ರೇಡಿಯೋ ಬಂದ್ರೆ ಬಿಟ್ಟೇ ಬಿಟ್ಟೆ ಆಕ್ಟಿಂಗ್, ಬಟ್ ಇಲ್ಲಿ ಆಕಾಶವಾಣಿಲೂ ಅಷ್ಟೇ ಇಲ್ಲಿ ಬಂದ ನಾಟಕಗಳನ್ನ ಮಾಡ್ತಿದ್ನಲ್ಲ ಬಹಳ ಸೊಗಸಾದ ವಾತಾವರಣ ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ ಅದು ನಾನು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕೋಳಿರ್ತಿದ್ದೆ, ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು ಅಂತ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಸ್ಟೇಜ್ ಮೇಲೂ ಅಷ್ಟೇ, ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕೋಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ. ಬಟ್
1: ವರ್ಷ 50 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವೇನಿನ್ನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ, ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ.
1: ನಮಸ್ಕಾರ.

0: ದೈವ ಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.

ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
2: ಅಮ್ಮ ಬೇಕೆ ಬೇಕು ನಂಗೆ ಚಂದ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ ಆಡೋಕೆ.
0: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಚಂದ್ರಿಕೆಯಲ್ಲಿ ಮೊದಲ ಗೀತೆಯಾಗಿ ಕೇಳಿ 2001 ತೆರೆ ಕಂಡ ಅಜ್ನಬಿ ಚಿತ್ರದ ಹಾಡು ಕುಮಾರ್ ಸಾನ್ ಅವರ ಸ್ವರದಲ್ಲಿ. ಗೀತರಚನೆ ಸಮೀರ್, ಸಂಗೀತ ಸಂಯೋಜನೆ ಅನು ಮಲ್ಲಿಕ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಕೇಳಿದಿರಿ. ಸಮಯ ಆಗಿದೆ 11:30. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ, ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು ಕೇಳುವಿರೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕಾದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನಹರೆ ಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರದಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತು ಮನೋವೈದ್ಯೆ ಡಾ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮಾತುಕತೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಶ್ರೀನಿವಾಸಮೂರ್ತಿ. ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗ. ಗ್ರಾಮೀಣ ಮಹಿಳೆಯರ ಆರೋಗ್ಯ ಸುಧಾರಣೆ ವಿಧಾನಗಳ ಕುರಿತು ಡಾ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ಕೊಳಲದ ತೋಪಿಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ. 9:15 ಸೋಮಪ್ರಿಯ ಮುಖರ್ಜಿ ಹಾಡಿರುವ ಭಜನ್ಸ್. ತಬಲಾ ಸಾಥ್ ಆದರ್ಶ್ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್. 9:30 ಮಣಿಠಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ನಿಶಾಂತ್ ಅವರ

ಹಾಡುಗಾರಿಕೆ ವಯಲಿನ್ ಕಾರ್ತಿಕ್, ಕೌಶಿಕ್, ಮೃದಂಗ, ಅದಮ್ಯ, ರಮಾನಂದ್. ಹತ್ತು ಮೂವತ್ತಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: In FIFA World Cup, Portugal will take on Spain in a round of 16 match at Arlington in US tonight. In another round of 16 match, co-host US will face Belgium in Seattle tomorrow morning. England, Norway, Morocco and France have already entered the quarterfinals. And that is the end of this news bulletin.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ನಿಮ್ಮ ಬಾನುಲಿ ಗೆಳೆಯ ಮಂಜುನಾಥ್ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.